ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
4: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
5: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
4: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
5: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
6: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
5: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
6: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
5: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
6: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
5: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
6: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
5: ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆಯ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: ರೇಡಿಯೋ ನಿನಾದ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆಗಾಲದಲ್ಲಿ ಯಾವುದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನೇ ಇಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳೆಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ, ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
4: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
5: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಅಂತೆ, ಅದು ಹೇಗೆ?
3: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
4: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
2: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರಾ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದ್ರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
6: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
5: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಇಂದಿನ ಉರಿಸುವಿಕೆ, ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
0: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನ್ನದ ಕೇಳುಗರಿಗೆ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು ಏನು ಕೊಡಲಿಕ್ಕಿಲ್ಲ, ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನ ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.

0: ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.
1: ಹುಯಿ

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರಿ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕರಣ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಶೀಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
3: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
4: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
3: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
4: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
3: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಕ್ರಿಶ್ಚಿಯನ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಇಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆ.

ಆಯ್ಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡ್ ನಡತೊಂದಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯಿನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗೆ ಬೊಕ್ಕ ಎಂಚಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೆಲು
1: ಸುಲ್ಮೆಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವುಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು
1: ಮಸ್ತ್ ಲಾಭ ಉಂಡು ಸರ್. ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವ್ ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ಪಂಡದ ಅರ್ಥ. ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದಿ ಇಪ್ಪನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯವನ್ ಪೆರದಿಲ್ಲ ಅವನ್ನು ಪಾಡುವೆರು ಅವು ದಾಯಿ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎದ್ದೆ ಮಾಹಿತಿ ನಿಪ್ಪಂಡ ರಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್. ಐತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರುನ ತೋಟ ಆ ಒಂಜ್ ಎಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತು ಓಡಾಪುಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಪುಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವ ನಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬೇರು ಇತ್ತೆ ಬರಕಂಗದೈನಡ ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ ದೆಪ್ಪಡಾಪುಂಡು ಪ್ರತ್ಯೇಕವಾದ ಒಂಜ್ ಎಕ್ರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪಣಾಂಡ ಒಂಜಿ ಎರಡ್ ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಖಜಾವು ಇಂಚಿನ ಪರಿಪುಣದೆ ಅಲ್ಲೆತ್ತದ ದಕ್ಕೊಂಡ್ ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕುಂಡು ಅವೈತ ಐನಾ ಒಂಜಿ ವಿಷಯ ನಿರ್ಧಾರ ಮಂತ ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೆದ್ದೇ ಪಾಡೋಡು ಅವು ನಮಕ್ ಪುರ್ಚಿ ನಮಕ್ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ರದ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಕೆಲಸ ಮಾಡ್ಕೊಂಡಾರೆ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂದು ಮೇಲ್ ಪದರ ತೂದಿಪ್ಪಾರೆ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡು ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳಿನ ಸೊಪ್ಪು ಆ ತಂಡ ಬೇತೆ ಒವೇ ಒಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಣದುಲೆ ನಕ್ಕರು ನಕ್ಕರು ಬಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಣ ಆ ಒಂಜಿ ಪೂರ ನಮಕ್ ಅವೆರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆಟ್ಟು ಒಂಜಿ ನಾಲ್ಕು ಕಡೆಟ್ಟು ಗುರುತು ಮಣ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನ ಕಲೆಕ್ಟ್ ಮನ್ ಪೊಡಾಪುಂಡು ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನು ಸರಿಯಾಯ್ನ ರೀತಿಯ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ ಮಲ್ಲ ಕಲ್ಲಿತ್ತಿಂದ ಪೂರ ನಮ್ಮ ಎತ್ತದ ದಕ್ಕೋಡು ಅವ ನಮ್ಮ ಟೆಸ್ಟ್ ಮನ್ ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣ ನಮ್ಮ ಒಂಜಿ 250 ಗ್ರಾಮ್ ಯಾವ ಅವೇನ್ ನಮ್ಮ ಐಕೋಸ್ಕರ ನಮ್ಮ ನಾಲ್ ಭಾಗ ಮಂತದ ರಡ್ ಭಾಗನ ನೆತ್ತದ ದಕ್ಕೋಡು ನಮ್ಮ ನಮಕ್ ಬೋ ಒಂಜಿ ರಡ್ ಭಾಗ ಮಾತ್ರ ಯಾವ 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ ಆಗಿನ ಆರ್ನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನು ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೇ ಇದ್ದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷೆ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
1: ಉಂಡು ಸರ್ ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಪಂಡದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಂಜಿ ತೋಟಗಾರಿಕೆ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯ ನೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
1: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಪುರ ಲೆಕ್ಕಚಾರ ಗೊತ್ತಾಪುಂಡು
1: ಅಂದ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರ್ತಲ್ಲ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಲುಂಗದ ಇಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವಡ ಅಪ್ಪನ ಮುಲ್ಲು ಪಂಡ ನೆರಳಡೆ ಉಲುಂಗೋಡವು ಅದು ಇಪ್ಪುನಾಗ ಚೂರು ಒಂದು ದಿನ ಹೆಚ್ಚಿಗೆ ತಾಗೊಂಡು ಅಂಚದ ಇಪ್ಪನಾಗ ಎಂಕ್ಲೆ ಒಂಜು ವೇಳೆ ಮಣ್ಣು ಉಲುಂಗದ ಇತ್ತಂದ ಅಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ ರಡ್ ದಿನ ಟೆಸ್ಟ್ ಮಾಡ್ತದೆ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
0: ಇದು ಕೃಷಿ ಕೇರಲ ಮಣ್ಣನ್ನ ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ್ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡ ಪಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಗೊಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 217 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SGM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
1: ಈ ಮಣ್ಣು ಪರೀಕ್ಷಾ ಇಪ್ಪನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೈತ ಕ್ಯಾಂಪಸ್ದ ಉಲ ಇಪ್ಪನ ಅವೈತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೈತ ಪಕ್ಕಡೆ ಇಪ್ಪನ ಎಂಕ್ಲೆನ ಇಡೆಗೆ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋಲ್ಲಿ ಇದ್ದಿಂಟ ಎಂಕ್ಲೆಗೆ ಫೋನ್ ಮಾಡ್ತದೆ ಅದನ್ನು ಎಂಕ್ಲೆ ಆತರ ಒಪ್ಪಡು ಒಂಜಿ ಮಾಹಿತಿ ಪಡೆಯೋಲ್ಲಿ
0: ಈಗ ನನ್ನ ಫೋನ್ ನಂಬರ್ ಪಡೋಲಿ
1: 97 ಮೂಜಿ ಒಂಜಿ 94 0 ಎನ್ಮ ಎನ್ಮ ಆಜಿ
0: ಕುಡುರ ಪಂಪಾರ
1: 97 ಮೂಜಿ ಒಂಜಿ 94 0 ಎನ್ಮ ಎನ್ಮ ಆಜಿ
0: 97 ಮೂಜಿ ಒಂಜಿ 94 0 ಎನ್ಮ ಎನ್ಮ ಆಜಿ ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು. ಮಣ್ಣು ಪರೀಕ್ಷೆದ ಬಗ್ಗೆ, ನೀರದ ಪರೀಕ್ಷೆದ ಬಗ್ಗೆ, ಏಪ ಬರಡು ದೆಪ್ಪುನ ಹೆಂಚಿನ ವಿಧಾನ, ವಾರತಿದ ದೆಪ್ಪುಡು ಮನ್ಪುನ ಹೆಂಚಿನ ಮಾಹಿತಿನ ಇರು ಕೊರ್ಪಾರು. ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪುನದ ಬಗ್ಗೆ ಪಂಡರು, ಐಟಿತ್ತಿನ ಲಾಭದ ಬಗ್ಗೆ ಪಂಡರು, ಬೊಕ್ಕ ಐತೆ ಸವಲತ್ತು ತಿಕ್ಕುನ ಬಗ್ಗೆ ಪಂಡರು. ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ. ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು. ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣನ್ನ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ಅನ್ಪಾರ.
1: ಕೃಷಿಕೇರನ ಬಗ್ಗೆ ಪನ್ನಡ ಸರ್, ಆಕ್ಲ ಕೆಲವರು ದಾದ ಮನ್ಪೇರು ಬಂಡ ಒಂದೇ ರೀತಿಯ ಕೃಷಿನ ಮನ್ ತೊಂದಿಪ್ಪರು. ಆಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದಿತ್ತಿರ್ನಂಡ ಕೆಡ್ಡ ಐತೆ. ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ಪೇರು, ಆಕ್ಲ ಚೇಂಜ್ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು. ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತ ಜಾಸ್ತಿ ಆಕ್ಲ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ಪೇರ್ತಲ್ಲ ಕೆಲವೇರು. ಐರ್ ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ. ಬೊಕ ಕೀಟನಾಶಕ ಪಾಡ್ನಾಗಲ್ಲ, ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ. ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ಪೇರು ಬಂಡ ನೀರು ಬುಡನಾತ ಉಂಡು ಬಂಡದ ನೀರು ಅಗತ್ಯರದ ಜಾಸ್ತಿ ಪಾಡುವೇರು, ಅವೇನು ಆಪನತ್ ಕಮ್ಮಿ ಮಾಡ್ಪಡು. ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ
0: ನಾನು,
1: ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಲೆದಾದೊಂಡು ಅವಿಕ್ಲ ಒಂಜಿ ಎಡ್ಡೆ. ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ.
0: ಹಂಚಿದತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು, ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು, ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು. ಮಣ್ಣು ಪರೀಕ್ಷೆ ಮಲ್ಪುನ ಬಗ್ಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪುನ ಬಗ್ಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು. ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ರೇಡಿಯೋ ನಿನಾದ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನನ್ನ ಹೆಸರು ರಾಮ್ ಪ್ರಸಾದ್ ಡಿಎಸ್, ಸಹಾಯಕ ಪ್ರಾಧ್ಯಾಪಕ SDM ಇಂಜಿನಿಯರಿಂಗ್ ಕಾಲೇಜು, ಉಜಿರೆ. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರೋ ವಿಷಯ ಏನಂತಂದ್ರೆ, ಕಟ್ಟಡ ಕಟ್ಟುವಾಗ ಮಣ್ಣಿನ ಪರೀಕ್ಷೆ ಮತ್ತು ಅದರ ಮಹತ್ವ. ತಮಗೆಲ್ಲ ಗೊತ್ತಿರಬಹುದು ಒಂದು ಗಾದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಹಾಗಂದ್ರೆ ಜೀವನದಲ್ಲಿ ಮನೆ ಕಟ್ಟುವುದು ಮತ್ತು ಮದುವೆ ಮಾಡುವುದು ಎರಡು ಅತಿ ಮುಖ್ಯವಾದ ಘಟ್ಟಗಳು. ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಕನಸಾಗಿರ್ತದೆ. ಹೀಗೆ ಮನೆ ಕಟ್ಟುವಾಗ ಸುಮಾರು ಜನ ಬಂದು ಸುಮಾರು ಸಲಹೆಗಳನ್ನು ಕೊಡ್ತಾರೆ. ಆ ಸಿಮೆಂಟ್ ಉಪಯೋಗಿಸೋದು ಬೇಡ, ಈ ಸಿಮೆಂಟ್ ಉಪಯೋಗಿಸೋದು ಬೇಡ, ಆ ಕಬ್ಬಿಣ ಉಪಯೋಗಿಸೋದು ಬೇಡ, ಈ ಮರಳು ಉಪಯೋಗಿಸೋದು ಬೇಡ, ಹೀಗೆ ಸುಮಾರು ಸಲಹೆಗಳನ್ನ ಕೊಡ್ತಾರೆ. ನಾನಿವತ್ತು ಬಂದಿರೋದು ಆ ಥರ ಸಲಹೆ ಕೊಡ್ಲಿಕ್ಕಲ್ಲ. ಮನೆ ಕಟ್ಟಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾ? ಮಾಡಿಸಬೇಕು ಅಂತಾದರೆ ಎಷ್ಟಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು, ಹಾಗೆ ಯಾವ ಯಾವ ರೀತಿ ಮಣ್ಣಿನ ಪರೀಕ್ಷೆಗಳನ್ನ ನಾವು ಮಾಡ್ತೇವೆ, ಇದರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದ್ರೆ ನಾವು ಅದರ ತಳಪಾಯವನ್ನು ಕಟ್ಟಬೇಕು, ಅದನ್ನು ನಾವು ಫೌಂಡೇಶನ್ ಅಂತ ಹೇಳಿ. ಈ ಫೌಂಡೇಶನ್ ಅಥವಾ ತಳಪಾಯ ಏನಿದೆ ಅದು ಹೇಗಿರಬೇಕು ಅನ್ನೋದು ಅದರ ಕೆಳಗಿರುವ ಮಣ್ಣು ಹೇಗಿದೆ ಅದರ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಮಣ್ಣುಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದರಲ್ಲಿ ಅತಿ ಮುಖ್ಯವಾದವು ಯಾವುವು ಅಂತಂದರೆ ಕಪ್ಪು ಮಣ್ಣು, ಅದನ್ನು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿತೇವೆ, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಹೀಗೆ ಸುಮಾರಷ್ಟು ತರವಾದ ಮಣ್ಣುಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ಒಂದೊಂದು ಬಗೆಯ ಮಣ್ಣು ವಿಶೇಷವಾದ ಗುಣಲಕ್ಷಣಗಳನ್ನ ಹೊಂದಿರ್ತದೆ. ಉದಾಹರಣೆಗೆ ಕಪ್ಪು ಮಣ್ಣು, ಅದನ್ನು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿಬೋದು. ಹೀಗೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಗುಣಲಕ್ಷಣ ಏನಂತಂದರೆ ಅದರಲ್ಲಿ ನೀರಿನ ಅಂಶ ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ಅದು ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಗುಣ ಸ್ವಭಾವವನ್ನು ತೋರಿಸ್ತದೆ. ಹಾಗಂದರೆ ಸ್ವೆಲ್ಲಿಂಗ್ ಆ್ಯಂಡ್ ಶ್ರಿಂಕೇಜ್ ಅಂತಲೂ ನಾವು ಕರಿಬಹುದು. ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ಕಪ್ಪು ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆದಲ್ಲಿ ಮಣ್ಣು ಕುಗ್ಗುತ್ತದೆ, ಹಾಗೆ ನೀರಿನ ಅಂಶ ಜಾಸ್ತಿ ಆದಲ್ಲಿ ಮಣ್ಣು ಹಿಗ್ಗುತ್ತದೆ. ಹೀಗೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಏನಿದೆ ಇದು ನಮ್ಮ ಕಟ್ಟಡಗಳಿಗೆ ತುಂಬ ಅಪಾಯಕಾರಿ. ಕಟ್ಟಡ ಅಥವಾ ಅದರ ಅಡಿಪಾಯ ಬಿರುಕು ಬಿಡುವಂತಹ ಸಾಧ್ಯತೆಯೂ ಇರ್ತದೆ. ಅದಕ್ಕೋಸ್ಕರ ನಾವು ಯಾವುದೇ ಕಟ್ಟಡವನ್ನು ಕಟ್ಟಬೇಕು ಅಂತ ಹೊರಟರೂ ಮಣ್ಣಿನ ಪರೀಕ್ಷೆ ತುಂಬ ಅವಶ್ಯಕ. ಹೀಗೆ ಮಣ್ಣಿನ ಪರೀಕ್ಷೆ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಯಾವ್ಯಾವ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತೇವೆ ಅದರ ಬಗ್ಗೆ ಈಗ ಸ್ವಲ್ಪ ಗಮನ ಹರಿಸೋಣ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತಾದರೆ ಆ ಸ್ಥಳದಿಂದ ಮಣ್ಣನ್ನು ನಾವು ತಗೊಂಡು ಬಂದು ನಮ್ಮ ಲ್ಯಾಬೊರೇಟ್ರಿ ಅಥವಾ ಪ್ರಯೋಗಾಲಯ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಮಾಯಿಶ್ಚರ್ ಕಂಟೆಂಟ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ, ಹಾಗಂದರೆ ಅದರ ತೇವಾಂಶ ಪ್ರಮಾಣ, ಮಣ್ಣಿನಲ್ಲಿ ತೇವಾಂಶ ಎಷ್ಟಿದೆ ಅಂತ ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಈ ಮಣ್ಣಿನ ತೇವಾಂಶದ ಮಹತ್ವ ಏನಂತಂದರೆ ಮಣ್ಣಿನಲ್ಲಿ ತೇವಾಂಶ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ಮಣ್ಣಿನ ಗುಣ ಸ್ವಭಾವ ಬೇರೆ ಆಗ್ತದೆ. ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಏನು ಹೇಳಿದ್ದೇನೆ, ಸೊ ಅದು ಯಾವುದರಿಂದ ಬರ್ತದೆ ಅಂದರೆ ಮಣ್ಣಿನ ತೇವಾಂಶದಿಂದ ಬರ್ತದೆ. ಹಾಗಾಗಿ ಮಣ್ಣಿನ ತೇವಾಂಶ ಒಂದು ತುಂಬ ಮುಖ್ಯವಾದಂಥ ಪರೀಕ್ಷೆ, ಅದನ್ನು ನಾವು ಮಾಡ್ತೀವಿ. ಹೀಗೆ ಹೊರಟ್ರೆ ಮಣ್ಣಿನ ತೇವಾಂಶ ಇನ್ನೊಂದು ರೀತಿಯಲ್ಲೂ ನಾವು ಬಳಸ್ಬೋದು. ಹೇಗೆ ಅಂತಂದರೆ ಈಗ ಸಾಮಾನ್ಯವಾಗಿ ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣ ತುಂಬ ಜಾಸ್ತಿ ಇತ್ತು ಅಂತಂದರೆ ನಾವು ಅಲ್ಲಿ ಬಳಸ್ತಕ್ಕಂಥ ಕಬ್ಬಿಣವನ್ನು ಸಹ ಚೇಂಜ್ ಮಾಡ್ಬೋದು. ಹಾಗಂದರೆ ಈಗ ಕಬ್ಬಿಣದಲ್ಲಿ ಸುಮಾರು ತರವಾದ ಕಬ್ಬಿಣಗಳಿರ್ತದೆ. ಹಾಗಂದರೆ ತುಕ್ಕು ಹಿಡಿಯದಿರುವ ಕಬ್ಬಿಣ ಅಂತಲೂ ನಾವು ಹೇಳ್ತೀವಿ. ಅದನ್ನು ನಾವು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ಜಾಸ್ತಿ ಇರೋ ಸಂದರ್ಭದಲ್ಲಿ ತುಕ್ಕು ಹಿಡಿಯದೇ ಇರುವಂತಹ ಒಂದು ಕಬ್ಬಿಣವನ್ನು ನಾವು ಸಹ ಉಪಯೋಗ ಮಾಡ್ಬೋದು. ಹಾಗಾಗಿ ಈ ಮಾಯಿಶ್ಚರ್ ಕಂಟೆಂಟ್ ಅಥವಾ ತೇವಾಂಶ ಪ್ರಮಾಣ ಏನಿದೆ ಅದು ತುಂಬ ಮುಖ್ಯವಾಗ್ತದೆ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಒಂದು ಪರೀಕ್ಷೆ ಅಂತಂದರೆ ಮಣ್ಣಿನಲ್ಲಿ ಭಾರ ಹೊರುವ ಸಾಮರ್ಥ್ಯ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬೇರಿಂಗ್ ಕೆಪಾಸಿಟಿ ಅಂತಲೂ ಹೇಳ್ಬೋದು. ಈ ಮಣ್ಣಿನಲ್ಲಿ ಭಾರ ಹೊರತಕ್ಕಂಥ ಸಾಮರ್ಥ್ಯ ಇದೊಂದು ತುಂಬ ಮುಖ್ಯವಾದಂತಹ ಪರೀಕ್ಷೆ. ಯಾಕಂತಂದರೆ ಸಾಮಾನ್ಯವಾಗಿ ನೀವು ಕೇಳಿರಬಹುದು ಕಟ್ಟಡ ಸುಮಾರು ಕಟ್ಟಡಗಳು ಕುಸ್ತಿರತಕ್ಕಂಥ ಉದಾಹರಣೆಗಳಿದೆ, ಸುಮಾರು ಕಟ್ಟಡಗಳು ವಾಲಿರತಕ್ಕಂಥ ಉದಾಹರಣೆಗಳಿವೆ, ಸುಮಾರು ಕಟ್ಟಡಗಳು ಬಿರುಕು ಬಿಟ್ಟಿರತಕ್ಕಂಥ ಉದಾಹರಣೆಗಳನ್ನ ನೀವೆಲ್ಲ ಸಾಮಾನ್ಯವಾಗಿ ಪೇಪರ್ನಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ತೀರ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದರೆ ಆ ಮಣ್ಣಿನಲ್ಲಿ ಭಾರ ಹೊರುವ ಸಾಮರ್ಥ್ಯ. ಅದರಿಂದ ಮಣ್ಣಿಗೆ ಭಾರ ವರ್ಗ ಆಗ್ತದೆ. ಸೊ ಹೀಗೆ ವರ್ಗವಾದಂತಹ ಭಾರವನ್ನ ಮಣ್ಣು ಈ ಹೊರಲಿಲ್ಲ ಅಂತಂದ್ರೆ, ಹಾಗಂದ್ರೆ ಭಾರ ಹೊರುವ ಸಾಮರ್ಥ್ಯ ಮಣ್ಣಿನಲ್ಲಿ ಇಲ್ಲ ಅಂತಾದಲ್ಲಿ ಅದು ಕುಸಿಯುವಂತಹ ಅಥವಾ ವಾಲುವಂತಹ ಅಪಾಯಗಳು ಇರ್ತದೆ. ಹಾಗಾಗಿ ನಾವು ಭಾರ ಹೊರುವ ಸಾಮರ್ಥ್ಯದ ಪರೀಕ್ಷೆಯನ್ನ ಮಾಡಿಸಲೇಬೇಕಾಗ್ತದೆ. ಹೀಗೆ ನಿಮ್ಮ ತಲೆಯಲ್ಲಿ ಒಂದು ವಿಷಯ ಓಡ್ತಾ ಇರ್ಬೋದು, ಹಾಗಂದ್ರೆ ನಾವು ಎಷ್ಟಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಈ ತರ ಎಲ್ಲ ಪರೀಕ್ಷೆಗಳನ್ನ ಮಾಡಬೇಕು. ಸಾಮಾನ್ಯವಾಗಿ ಒಂದಂತಸ್ತು ಅಥವಾ ಎರಡಂತಸ್ತಿನ ಕಟ್ಟಡ ಕಟ್ಟುವುದಕ್ಕೂ ಹಾಗೂ ಬಹು ಅಂತಸ್ತಿನ ಕಟ್ಟಡ ಕಟ್ಟುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಂದ್ರೆ ಈ ಒಂದಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಅದರಿಂದ ಭೂಮಿಗೆ ವರ್ಗವಾಗುವಂತಹ ಭಾರಕ್ಕೂ, ಅಥವಾ ಎರಡಂತಸ್ತಿನ ಕಟ್ಟಡ ಅಥವಾ ಹೆಚ್ಚಂತಸ್ತಿನ ಕಟ್ಟಡ ಕಟ್ಟುವುದರಿಂದ ಭೂಮಿಗೆ ವರ್ಗವಾಗುವ ಭಾರಕ್ಕೂ ತುಂಬ ವ್ಯತ್ಯಾಸಗಳಿದೆ. ಹೀಗಂದ್ರೆ ಹೆಚ್ಚು ಅಂತಸ್ತಿನ ಕಟ್ಟಡ ಅಂತಂದ್ರೆ ಹೆಚ್ಚು ಭಾರ ಮಣ್ಣಿಗೆ ಅಥವಾ ನಮ್ಮ ಭೂಮಿಗೆ ವರ್ಗವಾಗುತ್ತದೆ. ಹೀಗೆ ವರ್ಗವಾಗತಕ್ಕಂತಹ ಭಾರ ಏನಿದೆ ಅದನ್ನು ಹಿಡಿಯುವಂತಹ ಸಾಮರ್ಥ್ಯ ನಮ್ಮ ಮಣ್ಣಿನಲ್ಲಿ ಅಥವಾ ಭೂಮಿಯಲ್ಲಿ ಇಲ್ಲದೆ ಹೋದಲ್ಲಿ ಅದು ಖಂಡಿತವಾಗಿಯೂ ಅಪಾಯ. ಆದ್ದರಿಂದ ನಾವು ಮನೆ ಕಟ್ಟುವಿಕೆ ಅಥವಾ ಏನಾದರೂ ಕಟ್ಟಡ ಕಟ್ಟಬೇಕಾದ್ರೆ ಈ ಭಾರ ಹೊರತಕ್ಕಂಥ ಸಾಮರ್ಥ್ಯ ಮಣ್ಣಿನಲ್ಲಿ ಇದೆಯಾ ಅಂತ ನೋಡಿಕೊಂಡು ನಾವು ಮುಂದುವರಿಯೋದು ತುಂಬ ಒಳ್ಳೆಯದು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4.

0: ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಮಾತರಿಗ್ಲ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
2: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ,
1: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು, ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಕ್ಕಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನೇ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹುದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ಲಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೌಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ. ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆ ಆಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೇವೆ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲೂ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: खुशी खजाने विद आरजे अर्शिता शिशिला।
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡೋ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ. ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗು
1: ಎಂಕ್ ದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಂಡು ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲುವನ ನಿನಂತೂ ನಾಕ ಅಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ನಿಖಿಲ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ತುಂತುರು ಮಳೆಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ. ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ. ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ, ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ, ರೇಡಿಯೋ ನಿನಾದದ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತನ್ನಣೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಬ್ಯಾಕ್ ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಅಮೃತಧಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನ ಗಂಧರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ, ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನು ರೂಪಿಸಿದಾತ. ಧ್ವನಿ ಎತ್ತಿದರೂ ಜ್ಞಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು

ಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನ ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ. ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ. ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ. ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ. ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ. ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ. ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ. ಒಬ್ಬಂಟಿತನ ಕಾಡಿದರೂ ತನುಮನವು ಒಂದುಗೂಡಿರಲಿ. ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ. ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ. ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ. ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆಯಿಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಹದಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈಮರೆತರೆ ಅಲುಗಾಡಿಸಬಹುದು ಅಧಿಹರಿಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು. ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು. ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು. ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ. ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ,
ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈಸೋಕಿಸುವ ತಂಗಾಳಿಯಾಗಿ, ಸಿಹಿಜೈನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ. ಮುಂದಿನ ಕವನದ ಶೀರ್ಷಿಕೆ ಹೆಣ್ಣಿಗೇಕಿ ಬಂಧನ. ಕಣ್ಣೀರ ಕಡಲಿನಲ್ಲಿ ಉರುಳಿದ ಹಗಲು ರಾತ್ರಿಗಳೆಷ್ಟೋ, ಅಂಧಕಾರದ ಬದುಕಿನಲ್ಲಿ ಕಳೆದ ಕುರುಡು ನೆನಪುಗಳೆಷ್ಟೋ, ಹೆಣ್ಮನವನ್ನು ಕುಗ್ಗಿಸುತ್ತಿರುವ ಬಂಧನದ ಮೂಟೆಗಳೆಷ್ಟೋ, ಚಿಂತೆಯ ಗಾಲಿಯಲ್ಲಿ ಸಿಲುಕಿ ಹೋದ ಆಸೆ ಆಕಾಂಕ್ಷೆಗಳೆಷ್ಟೋ ನಾನರಿಯೇ ಇಂದು ಎಂದೆಂದು. ಮಾತುಗಳೇ ಬರದಾಗಿದೆ ಬರಡಾದ ಬದುಕಿನ ಬರುವಿಕೆಗೆ, ಮೌನವೇ ಅಡಕವಾಗಿದೆ ಮಾನಸಿಕ ಬಂಧನದ ಸೊರಗುವಿಕೆಗೆ. ಮುಳ್ಳುಗಳಂತೆ ಹಿಂಸಿಸುತ್ತಿರುವ ಬಂಧನಗಳ ಏಟು ಹೆಣ್ಣಿನ ಕಂಗಳಲ್ಲಿ ಅಗ್ನಿಯಂತೆ ಹುರಿದುಂಬಿಸುತ್ತಿದೆ ನಿಟ್ಟುಸಿರು ಬಿಟ್ಟು. ಕೈಲಾಗದವಳೆಂದು ದೂಷಿಸಿ ಹಾಕುವಿರಿ ಕಟ್ಟುಪಾಡುಗಳ ಬೇಲಿ, ದೂಷಿಸುವ ಕೊಂಚ ಮುನ್ನ ಯೋಚಿಸಿ ನಿಮಗಾಗಿ ಹಾಡಿದ ಜೋಗುಳದ ಲಾಲಿ. ಗರ್ಭದೊಳಗಿದ್ದಾಗಲೇ ಹೆಣ್ಣೆಂದು ತಿಳಿದ ತಕ್ಷಣ ಹೊರಜಗವನ್ನು ನೋಡುವ ಮೊದಲೇ ಗರ್ಭಜಗದಿಂದಲೇ ಹೊರಬಿಸಾಡುವರು ಹೆಣ್ಣನ್ನು. ಹೆಣ್ಣೆಂದು ಬಿಸಾಡುತ್ತಿದ್ದಾರೆಂದು ಅರಿತುಕೊಳ್ಳಬೇಕೋ ಅಥವಾ ಹೆಣ್ಣಿನ ವಿಧಿಯೆಂದು ಭಾವಿಸಬೇಕೋ ತೋಚದಾಗಿದೆ ಈ ನೊಂದ ಬದುಕಿಗೆ. ಹೆಣ್ಣು ಹೆಣ್ಣೆಂದೇಕೆ ಕೀಳಾಗಿ ನೋಡುವಿರಿ? ಹೆಣ್ಣಿಂದಲೇ ಎಲ್ಲಾವೇ ನೀವೆಲ್ಲರೂ ಈ ಭುವಿಯೊಳಗೆ ಜನ್ಮ ತಾಳಿದ್ದೀರಿ. ಹೆಣ್ಣನ್ನು ದೇವರೆಂದು ಪೂಜಿಸುತ್ತಿರುವ ಈ ಜಗತ್ತಿಗೆ ಅರಿವಾಗುತ್ತಿಲ್ಲವೇ ಹೆಣ್ಣನ್ನು ಹೆಣವಾಗಿಸುತ್ತಿರುವ ಕಾಮುಕನ ಗುಟ್ಟು? ಮಾಡಿದ್ದಾರೆ ಹೆಣ್ಣಿನ ರಕ್ಷಣೆಗಾಗಿ ಹಲವಾರು ಕಾನೂನು, ಆದರೂ ತಡೆಯುತ್ತಿಲ್ಲವೇಕೆ ಹೆಣ್ಣಿಗಾದ ಅನ್ಯಾಯವನ್ನು? ಪ್ರತಿಷ್ಠೆಗೋಸ್ಕರ ಹಾಕುತ್ತೀರಿ ಭಾರತಾಂಬೆಗೆ ಜೈಕಾರ, ಒಳಗೊಳಗೆ ಹಿಂಸೆಯ ಕಡಿವಾಣದೊಳಗೆ ನೂಕಿ ಮಾಡುತ್ತೀರಿ ಹೆಣ್ಣಿನ ಬದುಕನ್ನೇ ವಿಕಾರ. ಎಲ್ಲೋ ಕೇಳಿದ ಅತ್ಯಾಚಾರವ ಕಂಡು ಕಂಬನಿ ಇಳಿಸುತ್ತಿರುವ ನೀವು, ತಡೆಯುತ್ತಿಲ್ಲವೇಕೆ ನಿಮ್ಮೆದುರಿಗೆ ಆಗುತ್ತಿರುವ ಹೆಣ್ಣಿನ ಕಿರುಚಾಟದ ಸಾವು? ಹೆಂಡತಿಯೊಬ್ಬಳು ಮರಣ ಹೊಂದಿದರೆ ಗಂಡಿಗೊಂದು ಲಗ್ನ ಮಾಡಿಸುವುದು ಹೆಮ್ಮೆಯ ಸಂಗತಿ. ಗಂಡನಿಲ್ಲದ ಹೆಂಗಸೊಬ್ಬಳು ಮದುವೆಯಾದರೆ ಆಕೆಗೆ ಕೊಡುವರು ವೇಶ್ಯ ಅನುಮತಿ. ಹೆಣ್ಣೊಬ್ಬಳು ನಗೆಯಿಂದ ಹೊಸ್ತಿಲು ದಾಟಿ ಒಳಗೆ ಹೋದರೆ ನಂದಿ ಹೋಗುವ ದೀಪವು ಕೊಂಚ ಮುನ್ನ ನಂದಾದೀಪವಾಗುವುದು. ಅದೇ ಹೆಣ್ಮಗಳೊಬ್ಬಳು ಉರಿವ ಕಂಬನಿಯ ಜ್ವಾಲೆಯಿಂದ ಹೊಸ್ತಿಲು ದಾಟಿ ಹೊರಬಂದರೆ ಉರಿವ ದೀಪವು ಕ್ಷಣದಿ ನಂದಿ ಹೋಗುವುದು. ಕೊನೆಗೂ ಹುರಿಯುವುದು ಜ್ವಾಲಾಮುಖಿಯಂತೆ ಆಕೆಯ ಕಂಬನಿಯ ಎಣ್ಣೆಯಿಂದ, ಕಂಬನಿಯ ಸುತ್ತಲೂ ಕವಿದಿರುವ ರೆಪ್ಪೆಗಳೆಂಬ ಬತ್ತಿಯಿಂದ, ನೊಂದ ಮನಸ್ಸೆಂಬ ಅಗ್ನಿಯ ಕಿಡಿ ಹೊತ್ತಿ ಹುರಿಯುವುದು. ಹೆಣ್ಣಿಗೆ ಸ್ವತಂತ್ರವಿಲ್ಲದ ಈ ಭುವಿಯ ಆವರಣ ಎಂದಿಗೂ ಹಾಳು ಮನೆಗೆ ಹಾಕಿದ ತೋರಣ. ಒಂದರ ಮೇಲೊಂದು ಹಾಕುತ್ತಿದ್ದೀರಿ ಹೆಣ್ಣಿಗೆ ಸಹಿಸಲಾರದ ಬಂಧನ. ಬಂಧನದ ಅಗ್ನಿಯನ್ನು ಕಳಚಿ ಬಂದರೆ ನೀವೆಲ್ಲರೂ ಸೇರುವಿರಿ ಕ್ಷಣದಿ ಸ್ಮಶಾನ. ಮುಂದಿನ ಕವನದ ಶೀರ್ಷಿಕೆ ರೈತ. ರವಿಯು ಮೂಡುವ ಮೊದಲೇ ಕೆಲಸ ಆರಂಭಿಸುವುದು ರೈತನ ಕಲೆ. ಭಾಸ್ಕರನ ಶಾಖ ಪೃಥ್ವಿಗೆ ತಾಕುವುದರೊಳಗೆ
ಕೈ ಮುಗಿದು ನಮಸ್ಕರಿಸುತ್ತಾನೆ ಈ ಮಣ್ಣಿಗೆ. ಬಯಸಬೇಕು ನಾವೆಲ್ಲರೂ ರೈತನ ಏಳಿಗೆ. ಕೆಂಡದಂತ ಬಿಸಿಲು ನೆತ್ತಿಯನ್ನು ಸುಡುತ್ತಿದೆ, ಬೆವರಿನ ಹನಿ ಭೂಮಿಯನ್ನು ತಾಕುತ್ತಿದೆ. ಬಿತ್ತುವ ಬೆಳೆಯ ಕಾಯಕ ಸಾಗುತ್ತಿದೆ, ಫಲದ ನಿರೀಕ್ಷೆ ದೇವರನ್ನು ಬೇಡುತ್ತಿದೆ. ಬಯಸಬೇಕು ನಾವೆಲ್ಲರೂ ರೈತನ ಜೀವಂತಿಕೆ. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದು ಆತನ ಕಂಗಳು. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದವು ಆತನ ಕಂಗಳು. ಬೆಳೆದ ಬೆಳೆಗೆ ಸಿಗಲಿಲ್ಲ ಉತ್ತಮ ಫಲವು, ಹೋಯಿತು ದಿಕ್ಕಾಪಾಲಾಗಿ ರೈತನ ಕುಟುಂಬವು. ಬಯಸಬೇಕು ನಾವೆಲ್ಲರೂ ರೈತನಿಗೊಂದು ನೆರವು. ರೈತನ ಮನವು ಕುಗ್ಗಿದ ಕಾರಣ ಹಸಿವನ್ನು ತಾಳಲಾರದೆ ಆಗುವುದು ಮರಣ. ರೈತನಿಲ್ಲದ ಈ ಭುವಿಯ ಆವರಣ ಹಾಳು ಮನೆಗೆ ಹಾಕಿದ ತೋರಣ. ತೀರಿಸಬೇಕಾಗಿದೆ ಅವನಿಯ ಮಗನ ಋಣ. ರೈತನ ತ್ಯಾಗದ ಜೀವನ ಮಾಡಿಸಿತು ಎಲ್ಲರ ಬದುಕಿನ ಪಾವನ. ಅನ್ನವನ್ನು ನೀಡಿದ ರೈತನ ಕಸುಬು ಮಾಡಿಸಿತು ರೈತನನ್ನ ದೇಶದ ಬೆನ್ನೆಲುಬು. ಮುಂದಿನ ಶೀರ್ಷಿಕೆ ಸಹಬಾಳ್ವೆ. ಎಲ್ಲರೊಳಗೊಂದಾಗುವ ಹೊಂದಾಣಿಕೆಯ ತುಣುಕು, ಕಲಿಸುವುದು ಬದುಕಿಗೊಂದು ಅನುಭವದ ಮೆಲುಕು. ಇರಬೇಕು ಸವಿಜೇನಿನಂತೆ ನಮ್ಮೆಲ್ಲರ ಬದುಕು, ಬಿಡಬೇಕು ಅದಕ್ಕೆ ಸ್ವಾರ್ಥ ಬುದ್ಧಿಯ ಸಿಡುಕು. ಜಾತಿ ಎನ್ನುವುದು ಒಂದೇ ಕುಟುಂಬದ ನಾಲ್ಕು ವಿಭಕ್ತ ಮನೆಗಳಿದ್ದಂತೆ. ಆ ನಾಲ್ಕು ವಿಭಕ್ತ ಮನೆಗಳಲ್ಲಿರುವ ಜನರೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂತೆ. ಒಂದೇ ಮರದ ರೆಂಬೆ ಕೊಂಬೆಗಳಂತಿವೆ ಗುಡಿ ಚರ್ಚು ಮಸೀದಿಗಳೆಲ್ಲವೂ. ಬೇರಾಗದಿರಲಿ ರೆಂಬೆ ಕೊಂಬೆಯು, ಬೇರೂರಲಿ ಮನದಲ್ಲಿ ಭಾರತಾಂಬೆಯು. ಎಲ್ಲರ ಸಂಸ್ಕೃತಿಯೊಳಗೆ ಬೆರೆಯೋಣ, ಬೇರೆ ಎಂಬುದನ್ನ ಮೊದಲು ಬಿಡೋಣ. ಶ್ರೇಷ್ಠ ಕನಿಷ್ಠಗಳ ಚಿತ್ತವನ್ನ ಆರಿಸೋಣ, ಒಂದೇ ಎಂಬ ಒಗ್ಗಟ್ಟಿನ ದೀವಿಗೆ ಹಚ್ಚೋಣ. ಕರೆಯೋಣ ಬನ್ನಿ ಎಲ್ಲರನ್ನು ಹೂಗೊಟ್ಟು, ಬಿಟ್ಟೋಗದಿರಲಿ ಭಾರತೀಯರ ಒಗ್ಗಟ್ಟು. ಇರುವಂತೆ ಇರೋಣ ತೊರೆದು ಭೇದವನ್ನ, ಕಡಲಂತೆ ಹರಿಸೋಣ ನಮ್ಮೊಳಗೆ ಸಹಬಾಳ್ವೆಯನ್ನ. ಜಾತಿ ಎಂಬ ಕದಡಿ ಹೋದ ನೀರನ್ನ ತಿಳಿಗೊಳಿಸಬೇಕಿದೆ ಎರಡಕ್ಷರದ ಈ ಮನ. ಆಗ ಸರಿಯುವುದು ಭೇದವೆಂಬ ಮಲಿನ, ಉಳಿಯುವುದು ಈಗಲಾದರೂ ಭ್ರಾತೃತ್ವದ ಕಣ. ಉಳಿಯುವುದು ಈಗಲಾದರೂ ಭ್ರಾತೃತ್ವದ ಕಣ.

ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.0.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ

ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ನಮ್ಮೊಂದಿಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್ನು. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸಿಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ OPD ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನಿಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದೆನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತಮಾ ಅಂತ ಇದ್ದವ್ರಿಗೆ ಆಸ್ತಮಾ ಅಂತ ಹೇಳ್ತೀವಿ. ಆಸ್ತಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದ್ರು ಆಟಾಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತಮಾದಲ್ಲಿ ಇರುತ್ತೆ.
0: ಈ ತರದ ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ, ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗತ್ತೆ. ಸೊ ಯೂಶಲಿ ಈ ಆಸ್ತಮಾ ಇದ್ದ ಮಕ್ಕಳಲ್ಲಿ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಕೆಮ್ಮು ಇದೆಲ್ಲ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಆಸ್ತಮಾ ಇದ್ದವ್ರು ಕೂಡ ಸಿಂಪ್ಟಮ್ಸ್ ಇರಲ್ಲ, ಲೇಟರ್ ಆನ್ ಬೆಳೀತಾ ಬೆಳೀತಾ ಸಿಂಪ್ಟಮ್ಸ್ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಯೂಶಲಿ ಶೀತ, ಕೆಮ್ಮು ಅಥವಾ ಈ ವೀಸಿಂಗ್ ಇದ್ದಾಗ ಮಾತ್ರ ಸಿಂಪ್ಟಮ್ಸ್ ತಗೊಳ್ತಾರೆ. ಈ ಪ್ರಿವೆನ್ಷನ್ ಅನ್ನೋದು ಯೂಶಲಿ ಮಕ್ಕಳು ತಗೊಳ್ಳಲ್ಲ. ಈ ಪ್ರಿವೆನ್ಷನ್ ಯಾತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ತಮಾದಲ್ಲಿ ಅಂದ್ರೆ, ಆಸ್ತಮಾದಲ್ಲಿ ಏನಾಗುತ್ತೆ, ವಿಂಡ್ ಪೈಪ್ ಅಂತ ಇರುತ್ತೆ, ಅಂದ್ರೆ ಎಲ್ಲಿ ಉಸಿರು ಗಾಳಿ ಒಳಗೆ ಹೋಗಿ ಹೊರಗಡೆ ಬರೋ ಅಂತ ವಿಂಡ್ ಪೈಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂತ ಪ್ರಾಬ್ಲಮ್ ಆಗ್ಬೋದು ಆಸ್ತಮಾದಲ್ಲಿ? 3 ತರ ಪ್ರಾಬ್ಲಮ್ ಆಗ್ಬೋದು. ಒಂದು, ಅದ್ರಲ್ಲಿ ಸುತ್ತ ಇರೋ ಮಸಲ್ಸ್ ಟೈಟ್ ಆಗ್ಬೋದು. ಇನ್ನೊಂದು, ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂದ್ರೆ ಒಳಗಡೆ ಇರೋ ಸೀಲಿಯಾ ಎಪಿಥೀಲಿಯಂ ಸ್ವೆಲ್ಲಿಂಗ್ ಆಗ್ಬೋದು, ಅಥವಾ ಜಾಸ್ತಿ ಮ್ಯೂಕಸ್ ಅಥವಾ ಕಫ ಕಟ್ಬೋದು. ಈ ತರ ಆದಾಗ ಉಸಿರು ತಗೊಳ್ಳಿಕ್ಕೆ ಅಥವಾ ಉಸಿರು ಬಿಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಇದು ಆಸ್ತಮಾ ಅಂತಾರೆ. ಸೊ ಪ್ರಿವೆನ್ಷನ್ ಹೆಂಗೆ ಮಾಡ್ಬೋದು? ಯೂಶಲಿ ಆಸ್ತಮಾ ಅಂದ್ರೆ ಕ್ರೋನಿಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಡೆಫಿನೇಷನ್, ಅಂದರೆ ಸುಮಾರು ದಿನಗಳಿಗೆ ಅಥವಾ ತಿಂಗಳ ತನಕ ಇರುವಂತದ್ದು. ಸೊ ಹಂಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಅಂದ್ರೆ ನೀವು ಯಾವ ತರ ಪ್ರಿವೆಂಟ್ ಮಾಡಬಹುದು? ಯೂಶಲಿ ಇನ್ಹೇಲರ್ಸ್ ಇಸ್ ದಿ ಬೆಸ್ಟ್ ಮೆಥಡ್. ಇನ್ಹೇಲರ್ಸ್ ಅಂದ್ರೆ ಏನು, ನೀವು ನೋಡಿರ್ತೀರಾ, ಪಂಪ್ ತಗೊಳ್ಳೋ ಅಂಥದ್ದು, ಇದೆಲ್ಲ ಪ್ರಿವೆನ್ಷನ್. ಪ್ರಿವೆನ್ಷನ್ ಯಾಕೆ ಬೇಕು? ಆಸ್ತಮಾ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ್ಲೂ ಮಕ್ಕಳಲ್ಲಿ ಈ ತರ ನಾ ಹೇಳಿದ್ದು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಉಸಿರಾಡೋ ವಿಂಡ್ ಪೈಪ್ ಸಣ್ಣದಾಗಿರ್ಬೋದು ಈತ. ಸೊ ಹಂಗಾಗಿ ನೀವು ಪ್ರಿವೆನ್ಷನ್ ತಗೊಂಡ್ರೆ ಪದೇ ಪದೇ ಶೀತ ಕೆಮ್ಮು ಬರೋದಾಗ್ಲಿ, ಅಥವಾ ಆಸ್ತಮಾ ಅಟ್ಯಾಕ್ಸ್ ಅಂತಾರೆ ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋದಾಗ್ಲಿ, ಪದೇ ಪದೇ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ, ನೆಬುಲೈಸೇಷನ್ ತಗೊಳ್ಳೋದಾಗ್ಲಿ ಕಡಿಮೆ ಆಗುತ್ತೆ. ಸೊ ನೀವು ಪ್ರಿವೆನ್ಷನ್ ಅಥವಾ ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಇದೆಲ್ಲ ನಿಮ್ಮ ಮಗುಗೆ ಕಡಿಮೆ ಅಟ್ಯಾಕ್ಸ್ ಆಗುತ್ತೆ.
0: ಈಗ ಸಾಮಾನ್ಯವಾಗಿ ಈ ಶ್ವಾಸಕೋಶ ಸಂಬಂಧಿ ಅಂದ್ರೆ ಅಸ್ತಮಾ ನೀವು ಹೇಳಿದ್ರಿ ಈಗಾಗಲೇ, ಈ ತರದೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಬೇಕಾಗುತ್ತೆ. ಲೈಕ್ ಈಗ ಆಯಿಲ್ ಮಿಕ್ಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಫುಡ್ಗಳನ್ನು, ಅದನ್ನು ತಾವು ಏನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ನಾವೇ?
1: ಸೊ ಆಸ್ತಮಾದಲ್ಲಿ ನೀವು ಖಂಡಿತ ಕಂಟ್ರೋಲ್ ಮಾಡಬಹುದು. ಆಸ್ತಮಾ ಹೆಂಗೆ ಕಂಟ್ರೋಲ್? ಯೂಶಲಿ ಇಟ್ ಇಸ್ ಇನ್ಹೆರೆಂಟ್ ಡಿಸಾರ್ಡರ್, ಅಂದ್ರೆ ಅಕಸ್ಮಾತ್ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಲರ್ಜಿ ಪ್ರೋನ್, ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಅಲರ್ಜಿಯಿಂದ ಬೇಗ ರಿಯಾಕ್ಷನ್ ಆಗುತ್ತೆ, ಅಂತವ್ರು ಅಲರ್ಜಿನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೆಂಗೆ ಅಲರ್ಜಿನ ಹೆಂಗ್ ಅವಾಯ್ಡ್ ಮಾಡೋದು, ಇದು ಕಾಮನ್ ಪ್ರಶ್ನೆ ಪೇರೆಂಟ್ಸ್ ಗೆ. ಫಸ್ಟ್ ಏನು ಅಂದ್ರೆ ಕಾಮನ್ ಅಲರ್ಜನ್ಸ್ ಯಾವ್ಯಾವ್ದು ಅಂದ್ರೆ ಡಸ್ಟ್ ಆಗಿರ್ಬೋದು, ಅಥವಾ ಮೋಲ್ಡ್ ಆಗಿರ್ಬೋದು, ಫಂಗಸ್, ಗೋಡೆ ಮೇಲೆ ಫಂಗಸ್ ಕೂತಿರೋದಾಗ್ಲಿ, ಡಸ್ಟ್ ಯೂಶಲಿ ಕಾರ್ಪೆಟ್ಸ್ ನಲ್ಲಿ ಬೆಡ್ ಮೇಲೆ ಇರೋದೆಲ್ಲ, ಇದೆಲ್ಲ ಕ್ಲೀನ್ ಆಗಿ ಮಾಡೋದು ಒಂದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಜನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೆ ಅದರದ್ದು ಫರ್ ಅಂತಾರೆ, ಅದರದ್ದು ಕೂದಲಿಂದ ಕೂಡ ಇದು ಅಲರ್ಜಿಕ್ ಆಗ್ಬೋದು. ಇನ್ನೊಂದು, ಮನೇಲಿ ಯಾರಾದ್ರೂ ಸ್ಮೋಕರ್ಸ್ ಇದ್ರೆ, ಮನೆಯಲ್ಲೇ ಸ್ಮೋಕ್ ಮಾಡೋದು, ಮಕ್ಕಳ ಮುಂದೆ ಸ್ಮೋಕ್ ಮಾಡೋದು, ಅಥವಾ ಸ್ಮೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಮಕ್ಕಳ ಹತ್ರ ಬಂದು ಮಾತಾಡೋದು, ಇದೆಲ್ಲಾನು ಅಲರ್ಜನ್ ಆಗುತ್ತೆ. ಅಥವಾ ಡಸ್ಟ್ ಪೊಲ್ಯೂಷನ್ ಹೋಗೋದು, ದಿವಾಲಿಗೆ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಈಗ ಸಾಮಾನ್ಯವಾಗಿ ಕೆಲವರೆಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡದಂತ ಫುಡ್ ಗಳನ್ನೆಲ್ಲ ತಗೊಳ್ತಾರೆ, ಅಂತವರಿಗೆ ನಿಮ್ಮ ಸಜೆಷನ್?
1: ಫುಡ್ ಅಂತ ಬಂದಾಗ ಮಕ್ಕಳಿಗೆ ಹುಟ್ಟದಾಗ್ಲಿಂದ 6 ಮಂತ್ಸ್ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಎದೆ ಹಾಲು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ. 6 ಮಂತ್ಸ್ ತನಕ ಮಗುಗೆ ಏನೇನ್ ನ್ಯೂಟ್ರಿಷನ್ಸ್ ಬೇಕೋ ಎಲ್ಲ ಎದೆ ಹಾಲಿನಲ್ಲೇ ಇರುತ್ತೆ. ಸೊ 6 ತಿಂಗಳ ಪ್ರಾಯದ ತನಕ ಎದೆ ಹಾಲು ಮಾತ್ರ ಸಾಕಾಗತ್ತೆ, ಇದು ಬಿಟ್ಟು ಒಂದು ಹನಿ ನೀರು ಕೂಡ ಬೇಕಾಗೋದಿಲ್ಲ. 6 ತಿಂಗಳ ಆದ್ಮೇಲೆ ನೀವು ಮಿಕ್ಕಿದಂತೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ಬೋದು, ರಾಗಿ ಮಣ್ಣಿ ಆಗಿರ್ಬೋದು, ಇದೆಲ್ಲ ಶುರು ಮಾಡಬಹುದು. 1 ವರ್ಷದ ಆದ್ಮೇಲೆ ತಂದೆ ತಾಯಿ ಏನೇನ್ ತಿಂತಾರೋ ಎಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಏನು ಅಂದ್ರೆ ಅವಾಯ್ಡ್ ಮಾಡೋದು ಹೇಳೋದು ಜಂಕ್ ಫುಡ್, ಈ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ, ಐಸ್ ಕ್ರೀಮ್ ಗಳಾಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಇದರಿಂದ ಯಾವ್ದು ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳಿಗೆ ಕಾಫಿ, 1 ವರ್ಷಕ್ಕೆ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ, ಬಿಸ್ಕೆಟ್ಸ್ ತಿನ್ನೋ ಅಭ್ಯಾಸ, ಇದನ್ನೆಲ್ಲ ಬಿಡ್ಬೇಕಾಗತ್ತೆ. ಬಿಸ್ಕೆಟ್ ಗಳಲ್ಲಿ ನ್ಯೂಟ್ರಿಯಂಟ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಅದರಿಂದ ನ್ಯೂಟ್ರಿಯಂಟ್ ಸಿಗಲ್ಲ. ನಿಮ್ಗೆ ಮಗುಗೆ ಒಳ್ಳೆ ನ್ಯೂಟ್ರಿಯಂಟ್ಸ್ ಬೇಕು ಅಂದ್ರೆ ಕರೆಕ್ಟ್ ಆಹಾರ ಬೇಕು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಇದರಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯನ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ.
0: ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಸಣ್ಣ ಮಕ್ಕಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗಾಗ ಶುರು ಆಗುತ್ತೆ, ಅದಕ್ಕೆ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬಹುದು ಅಥವಾ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ?
1: ಸೊ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಯೂಶಲಿ ಮಗುಗೆ ಒಂದು ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಗಾಳಿಯಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ, ಇಲ್ಲ ಡಸ್ಟ್ ಎಕ್ಸ್ಪೋಜರ್ ಇಂದ. ನಾ ಹೇಳ್ದಂಗೆ ಡಸ್ಟ್ ಎಕ್ಸ್ಪೋಜರ್ ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನಾದ್ರೂ ಗೊತ್ತಿರೋ ಫುಡ್ ಅಲರ್ಜಿ ಇದ್ರೆ ಆ ಫುಡ್ ನ ತಗೊಳ್ಳೋದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಆ ಮಕ್ಳ ಹತ್ರ, ಯೂಶಲಿ ಸ್ಕೂಲ್ಗೆ ಹೋಗೋರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ, ಆತರ ಅಕಸ್ಮಾತ್ ಫೀವರ್ ಇದ್ದು ಕಾಫ್ ಇದ್ದು ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಡಿ. ನಿಮ್ಮ ಮಗು ಆಗಿರ್ಲಿ ಬೇರೆ ಮಗು ಆಗಿರ್ಲಿ, ನಿಮ್ಮ ಮಗುವಿಗೆ ಆತರ ಕೋಲ್ಡ್ ಫೀವರ್ ಇದ್ದಾಗ ನೀವು ಸ್ಕೂಲ್ ಕಳಿಸಿದ್ರೆ ಅದರಿಂದ ಬೇರೆ ಮಕ್ಳಿಗೂ ಬರುತ್ತೆ. ಹಂಗಾಗಿ ಇದು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ನಲ್ಲಿ ಸ್ಕೂಲ್ಗೆಲ್ಲ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಓಕೆ, ಈಗ ನಾವು ಮಕ್ಕಳ ಕಡೆ ಮಾತ್ರ ಮಾತಾಡ್ತೀವಿ, ಮಕ್ಕಳು ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಅಂತ, ಅದ್ರ ಜೊತೆಗೆ ಪೇರೆಂಟ್ಸ್ ಮತ್ತೆ ಮನೆಯಲ್ಲಿ ತುಂಬಾ ಹಿರಿಯರೆಲ್ಲ ಇರ್ತಾರೆ. ಸೊ ಅವರು ಈ ಮಕ್ಕಳೊಟ್ಟಿಗೆ ಬೆರೆತಾಗ ಏನೆಲ್ಲ ಒಂದು ಅವಾಯ್ಡ್ ಮಾಡಿದ್ರೆ ತುಂಬಾ ನಾವು ಹೆಲ್ದಿಯಾಗಿ ಕಂಟಿನ್ಯೂ ಮಾಡಬಹುದು ಅಂತ?
1: ಓಕೆ, ಸೊ ಮಕ್ಕಳಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಅಷ್ಟು ಪೂರ್ತಿ ಡೆವಲಪ್ ಆಗಿರಲ್ಲ ಇನ್ನು. ಈಗ ಹುಟ್ಟಿದ ಮಕ್ಕಳಿಗೆ ತುಂಬಾ ವಿಸಿಟರ್ಸ್ ಇರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇರೋರು ಬಂದು ವಿಸಿಟ್ ಮಾಡೋದಾಗ್ಲಿ, ಅಥವಾ ಮನೇಲಿ ಯಾರಿಗಾದ್ರೂ ಟಿಬಿ ಕಾಯಿಲೆ ಇದ್ರೆ ಅವರು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕರ್ಸ್ ಯಾರಾದ್ರೂ ಇದ್ರೆ ಮಕ್ಕಳ ಮುಂದೆ ಆಗ್ಲಿ, ಅಥವಾ ಮನೆಯಿಂದ ಡೈರೆಕ್ಟ್ ಸ್ಮೋಕ್ ಮಾಡಿ ಮಕ್ಕಳ ಹತ್ರ ಬಂದು ಮಾತಾಡಿಸೋದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಸಣ್ಣ ಸಣ್ಣ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ಔಟ್ ಸೈಡ್ ಅಲ್ಲಿ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಕಾಯಿಲೆಗಳು ಏನಾದ್ರೂ ಅಟ್ಯಾಕ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತಾ?
1: ಮಣ್ಣಿನಿಂದ ಲಂಗ್ಸ್ಗೆ ಏನು ಸಂಬಂಧ ಇರಲ್ಲ. ಮಣ್ಣಿನಿಂದ ಯೂಶಲಿ ಆಗೋದು ವರ್ಮ್ ಇನ್ಫೆಸ್ಟೇಷನ್ ಅಂತ ಅಂತೀವಿ, ಹುಳದ್ದು ಮದ್ದು. ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ 6 ತಿಂಗಳಿಗೆ ಹುಳದ್ದು ಮದ್ದು ಒಂದು ತಗೊಳ್ಬೇಕಾಗತ್ತೆ. ಅದರಿಂದ ಮಣ್ಣಿನಿಂದ ಲಂಗ್ಸ್ಗೆ ಏನು ಬರಲ್ಲ, ಬಟ್ ಡಸ್ಟ್ ಏನಾದ್ರೂ ಇದ್ರೆ, ಮೈಕ್ರೋ ಪಾರ್ಟಿಕಲ್ಸ್ ಇದ್ರೆ, ಅವಾಗ ಲಂಗ್ಸ್ಗೆ ಹೋಗಿ ತೊಂದರೆ ಆಗ್ಬೋದು.
0: ಈಗ ನಾವು ದೊಡ್ಡವರಾದ್ರೆ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಸಿನ್ ಮಾಡುವಂತ ಪ್ರವೃತ್ತಿಗಳು ಜಾಸ್ತಿ ಇದೆ, ಲೈಕ್ ಮೆಡಿಕಲ್ ಹೋಗುವುದು. ಈ ಮಕ್ಕಳಿಗೂ ಕೂಡ ಆತರದ ಏನಾದ್ರೂ ಸೆಲ್ಫ್ ಮೆಡಿಸಿನ್ ಕೇರ್ ಎಲ್ಲ ಮಾಡೋರು ಇದ್ದಾರಾ? ಅಂತವ್ರಿಗೆ ನಿಮ್ಮ ಒಂದು ಗುಡ್ ಸಜೆಷನ್ ಕೊಡುದಾದ್ರೆ?
1: ಓಕೆ, ಇದು ಒಂದು ತುಂಬಾ ಕಾಮನ್ ಆಗಿ ಬರೋದು. ಪೇಷಂಟ್ಸ್ ಬರ್ತಾರೆ, ನಮ್ಗೆ ಸೀತ ಕೆಮ್ಮು ಆಯ್ತು, ಲಾಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಿದ್ರು, ಈ ಸತಿನೂ ಕೊಡಿ, ಅದು ವಾಸಿ ಆಗತ್ತೆ. ಸೀತ ಕೆಮ್ಮು ಬಂದು ಜ್ವರ ಬಂದ್ರೆ ಪ್ರತಿ ಸತಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ. ನಾವು ಹಂಗಾಗಿ ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಅಂತ ಹೇಳ್ತೀವಿ, ಅಂದ್ರೆ ಕಾಮನ್ ಆಗಿ ಇರೋ ವೈರಸಸ್ ಗೆ ಅದು ಅಟ್ಯಾಕ್ ಆದಾಗ ಫೀವರ್ ಮತ್ತೆ ಕೋಲ್ಡ್ ಆಗುತ್ತೆ, ಇದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಪ್ರತಿ ಮಗುಗೆ 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸುಮಾರು 10 ಸತಿ ತನಕ ಈ ತರ ಕಾಮನ್ ಕೋಲ್ಡ್ ಆಗೋ ಚಾನ್ಸಸ್ ನಾರ್ಮಲ್ ಅದು. ಸೊ ಇದು ಆಗೋದ್ರಿಂದ ಮಗುಗೆ ಇನ್ಫೆಕ್ಷನ್ ನಿಂದ ಇಮ್ಯುನಿಟಿ ಕೂಡ ಬರುತ್ತೆ. ಅಕಸ್ಮಾತ್ 1 ವರ್ಷದಿಂದ 2 ವರ್ಷದ ಮಗುಗೆ ಸುಮಾರು 6-8 ಸತಿ ಈ ತರ ಕಾಮನ್ ಫ್ಲೂ ಆಗೋದು ನಾರ್ಮಲ್, ಇದರಿಂದ ಮಗುದು ಇಮ್ಯುನಿಟಿ ಬರುತ್ತೆ. ಪ್ರತಿ ಸತಿ ಕೆಮ್ಮು ಬಂದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ ಬೇಡ. ಈ ತರ ನಿಮೋನಿಯಾ ಅಥವಾ ಇದಾಗೋದು ವೈರಸ್ ಇಂದ ಆಗ್ಬೋದು, ಬ್ಯಾಕ್ಟೀರಿಯಾಗಳಿಂದ ಆಗ್ಬೋದು, ಅಥವಾ ಫಂಗಸ್ ಗಳಿಂದ ಆಗ್ಬೋದು. ನಾವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ನೀವು ಹೋದ ಸತಿ ಮಗುವಿಗೆ ನನಗೆ ಈ ತರ ಆಂಟಿಬಯೋಟಿಕ್ ಕೊಟ್ಟಿದ್ವಿ, ಈ ಸತಿ ಕೊಡ್ತೀವಿ, ಅದು ಬೇಗ ವಾಸಿ ಆಗೋದು, ಅದು ತಪ್ಪು. ಅದರಿಂದ ಏನಾಗುತ್ತೆ, ನಿಮ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅಂದ್ರೆ ಹೋದ ಸತಿ ಕೊಟ್ಟಿರೋ ಆಂಟಿಬಯೋಟಿಕ್ ಪದೇ ಪದೇ ಮಿಸ್ ಯೂಸ್ ಆದಾಗ ಆ ಆಂಟಿಬಯೋಟಿಕ್ ಮಗುಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಆ ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಾಗ ಕೂಡ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ, ನಿಮ್ಗೆ ಹೈಯರ್ ಡೋಸ್ ಬೇಕಾಗತ್ತೆ, ಹೈಯರ್ ಆಂಟಿಬಯೋಟಿಕ್ ಬೇಕಾಗತ್ತೆ. ಸೊ ಹಂಗಾಗಿ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದ್ರೆ ಫಾರ್ಮಸಿಗೆ ಹೋಗಿ ಸುಮ್ಮನೆ ಮೆಡಿಸನ್ ತಗೊಳ್ಳೋದು ಖಂಡಿತ ಅಲ್ಲ. ಆಂಟಿಬಯೋಟಿಕ್ ಶುರು ಮಾಡಬೇಕು ಅಂದ್ರೆ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ, ಅವರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಹೇಳಿದ್ರೆ ಮಾತ್ರ ತಗೊಳ್ಬೇಕು, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಳ್ಬಾರ್ದು. ಇನ್ನೊಂದು ಕಾಮನ್ ಕಾಫ್ ಸಿರಪ್ ಕಾಂಬಿನೇಷನ್ ಗಳು ಬರುತ್ತೆ, ಇದನ್ನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಕಾಫ್ ಸಿರಪ್ ಇದೆ, ಕೊಡ್ತೀವಿ. ಎಲ್ಲಾ ಕಾಫ್ ಸಿರಪ್ ಒಳ್ಳೇದಲ್ಲ, ಒಂದೊಂದು ಕಾಫ್ ಸಪ್ರೆಸೆನ್ಸ್ ಅಂತ ಕೂಡ ಇರುತ್ತೆ, ಅದರಲ್ಲಿ ನಿದ್ದೆ ಎಕ್ಸಸ್ ನಿದ್ದೆ ಆಗುವಂತ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಬಿಟ್ಟು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ಅಂತೂ ತಗೊಳ್ಳೇಬಾರದು, ಎಸ್ಪೆಷಲಿ ಲೆಸ್ ದನ್ 1 ಇಯರ್ ತುಂಬಾನೇ ಕೇರ್ಫುಲ್ ಆಗಿರಬೇಕು.
0: ಈಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ಅಂತ ಇದೆ, ಅದರಲ್ಲಿ ಇರುವಂತ ಈ ಮಕ್ಕಳಿಗೆ ಕೇರಿಂಗ್ ಮಾಡುವಂತ ಫೆಸಿಲಿಟಿ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡೋದಾದ್ರೆ,
1: ನಮ್ಮ ಎಸ್ಡಿಎಂ ಆಸ್ಪತ್ರೆ ಉಜಿರೆನಲ್ಲಿ ಮಕ್ಕಳ ವಿಭಾಗದಲ್ಲಿ ಎಲ್ಲಾ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹುಟ್ಟಿದ ಮಗುವಿಂದ ಅಂದ್ರೆ ನಿಯೋನೇಟಾಲಜಿ

0: ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳುದಾದ್ರೆ.
1: ಹೌದು, ಸೊ ನಿಮ್ಗೆ ಉಸಿರಾಡ್ಲಿಕ್ಕೆ ಮಕ್ಕಳಿಗೆ ಕಷ್ಟ ಇದ್ರೆ ನಮ್ಮಲ್ಲಿ ಮೂರ್ ತರ ಇದೆ, ಒಂದು ನೆಬಲೈಸೇಷನ್, ಒಂದು ಸ್ಟೀಮ್ ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೇ ಗಾಳಿದು ಹಬೆ ಬರುತ್ತೆ, ಅದರಿಂದ ಉಸಿರಾಡ್ಲಿಕ್ಕೆ ಕಂಜೆಷನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಬಲೈಸೇಷನ್. ನೆಬಲೈಸೇಷನ್ ಯೂಶಲಿ ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ, ಅಂದ್ರೆ ಯಾವಾಗ ನನ್ನ ವಿಂಡ್ ಪೈಪ್ ಟೈಟ್ ಆದಾಗ ಅದು ರಿಲೀಸ್ ಮಾಡ್ಲಿಕ್ಕೆ ಇದು ಒಂದು ಸೋರ್ಸ್ ಆಫ್ ಟ್ರೀಟ್ಮೆಂಟ್. ಗಾಳಿಯಿಂದ ಹೋಗಿ ಡೈರೆಕ್ಟ್ ಲಂಗ್ಸ್ ಗೆ ಇದು ಮಾಡುತ್ತೆ. ಇದು ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ ವಿತ್ ಆಕ್ಸಿಜನ್. ಸ್ವಲ್ಪ ಜನ ಏನಂತಾರೆ, ನಾವು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಮನೆಯಲ್ಲೇ ನಾವು ನೆಬಲೈಸೇಷನ್ ಮೆಷಿನ್ ಇಟ್ಕೊಂಡು ಇದು ಮಾಡ್ತೀವಿ ಅಂತ. ಅದು ಕೊಡ್ಬೋದು, ಬಟ್ ಇಟ್ ಇಸ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ವಿತ್ ಆಕ್ಸಿಜನ್ ಕೊಡೋದು. ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದ್ರೆ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ಅದು ಮೆಡಿಸಿನ್ ಮೋರ್ ಎಫೆಕ್ಟಿವ್. ಅದೇ ನೀವು ಮನೆಯಲ್ಲಿ ನೆಬಲೈಸೇಷನ್ ಕೊಡ್ತೀರಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇದಕ್ಕಿಂತ ಎಫೆಕ್ಟಿವ್ ಇರೋದು ಇನ್ಹೇಲರ್ಸ್ ಅಂತ ಬರುತ್ತೆ. ಯೂಶಲಿ ಆಸ್ಮಾ ಇದ್ದ ಮಕ್ಕಳಿಗೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಯಾತಕ್ಕೆ ಇದು ಇನ್ಹೇಲರ್ಸ್ ಕೊಡ್ತೀವಿ ಅಂದ್ರೆ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಪದೇ ಪದೇ ಸೀತ ಕೆಮ್ಮು ಆಗೋದು, ಸಿಂಪ್ಟಮ್ಸ್ ಆಗೋದಾಗ್ಲಿ, ಹಾಸ್ಪಿಟಲ್ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ರಿಪೀಟೆಡ್ ನೆಬಲೈಸೇಷನ್ ಯೂಸ್ ಆಗಿ ಪ್ರಿವೆಂಟ್ ಆಗೋದಕ್ಕೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಮೋಸ್ಟ್ ಎಫೆಕ್ಟಿವ್ ಇನ್ಹೇಲರ್ಸ್ ಯಾವುದು ಅಂದ್ರೆ ಇನ್ಹೇಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂತ. ನಾವು ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂದ ತಕ್ಷಣ ಪೇರೆಂಟ್ಸ್ ಬರೋದು ಅಯ್ಯೋ ಸ್ಟಿರಾಯ್ಡ್ಸ್ ಮಕ್ಕಳಿಗೆ ಕೊಡಬಾರ್ದು. ಇದು ಒಂದು ರಾಂಗ್ ಅಸಂಪ್ಷನ್. ಇದು ನಮ್ಮ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳ್ತಾರೆ, ಇನ್ಹೇಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಡ್ಬೋದು. ಇದು ಯಾತಕ್ಕೆ ಸೇಫ್ ಅಂದ್ರೆ ಇದು ನಿಮ್ಮ ಬ್ಲಡ್ಗೆ ಹೋಗಲ್ಲ, ನೀವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಲಂಗ್ಸ್ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿದೆಯೋ ಬರೀ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಬ್ಲಡ್ಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಇನ್ಹೇಲರ್ಸ್ ನಲ್ಲಿ ಕೊಡೋ ಡೋಸ್ ಕೂಡ ತುಂಬಾ ಕಡಿಮೆ ಡೋಸು, ಅಂದ್ರೆ ಮೈಕ್ರೋ ಡೋಸಸ್ ಕೊಡ್ತೀವಿ. ಸೊ ಅಷ್ಟು ಚಿಕ್ಕ ಡೋಸಸ್ ನಲ್ಲಿ ಬರೀ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ಲಂಗ್ಸ್ಗೆ ಮಾತ್ರ ಆಕ್ಟ್ ಆಗುತ್ತೆ, ಬ್ಲಡ್ಗೆ ಎಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ. ಸೊ ಲಾಂಗ್ ಟರ್ಮ್ ಇನ್ಹೇಲರ್ಸ್ ಕೂಡ ಕೊಡ್ಬೋದು, ತಗೊಳ್ಬೋದು, ಇದರಿಂದ ಅಡಿಕ್ಷನ್ ಖಂಡಿತ ಆಗಲ್ಲ. ಇದರಿಂದ ಮಗುಗೇನ್ ಹೆಲ್ಪ್ ಆಗತ್ತೆ, ಸಿಂಪ್ಟಮ್ ಫ್ರೀ ಆಗತ್ತೆ, ಪದೇ ಪದೇ ಸೀತ ಕೆಮ್ಮಾಗೋದಾಗ್ಲಿ, ಆಸ್ಮಾ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ಪದೇ ಪದೇ ಹಾಸ್ಪಿಟಲ್ ಬರೋದಾಗ್ಲಿ, ಅಡ್ಮಿಷನ್ಸ್ ಆಗೋ ಸಿವಿಯರ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಇನ್ಹೇಲರ್ಸ್ ತುಂಬಾ ಒಳ್ಳೇದು. ಆಸ್ಮಾ ಇದ್ದ ಮಕ್ಕಳಿಗೆ ಅದು ಇದ್ದಾಗ ಇನ್ನು ಮಗುಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗತ್ತೆ, ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
0: ಮಕ್ಕಳನ್ನ ಕಾಡುವಂತಹ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಸೊ ಸೀಸನಲ್ ಫ್ಲೂ ಅಂತಾರೆ, ಈಗ ಇನ್ಫ್ಲೂಯೆನ್ಸಾ ಇದೆಲ್ಲ ಸೀಸನಲ್ ಫ್ಲೂ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಆ ವೈರಸ್ ಆ ಟೈಮ್ನಲ್ಲಿ ಜಾಸ್ತಿ ಆಗೋದ್ರಿಂದ ಆ ಫ್ಲೂ ಇನ್ಫೆಕ್ಷನ್ ಆಗುತ್ತೆ. ಯೂಶಲಿ ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು, ನಾರ್ಮಲ್ ನೀವು ಮಗುಗೆ ಎಲ್ಲ ಗೌರ್ಮೆಂಟ್ ನಲ್ಲಿ ಕೊಡೋ ಫ್ರೀ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ನ ತಗೊಳ್ಳೋದ್ರಿಂದ ಮಗುಗೆ ಈ ಇದೆಲ್ಲ ಫ್ಲೂ ಎಲ್ಲ ಸೀಸನಲ್ದೆಲ್ಲ ಇದಾಗತ್ತೆ, ಪ್ರಿವೆಂಟ್ ಆಗತ್ತೆ. ಇದರಲ್ಲಿ ಒಂದು ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಬರುತ್ತೆ. ಯೂಶಲಿ ತಂದೆ ತಾಯಿಗೆ ಇದು ನಾವು ಬರೀ ಫ್ರೀ ತಗೊಳ್ಬೇಕು, ಪ್ರೈವೇಟ್ ಯಾಕೆ ತಗೊಳ್ಬೇಕು, ಪ್ರೈವೇಟ್ ತಗೊಳ್ಳೋದ್ರಿಂದ ಎಲ್ಲ ಗೌರ್ಮೆಂಟ್ ನಲ್ಲಿ ಕಾಮನ್ ಆಗಿರೋದು ಏನು, ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿರೋದಕ್ಕೆ ಅವರು ಮಾತ್ರ ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಬಟ್ ಲೋಕಲ್ ಪ್ರೈವೇಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಆ ಪ್ರದೇಶದಲ್ಲಿ ನಾವು ಕೊಡ್ಬೋದು. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಇದು ಯೂಶಲಿ ಏನಾಗುತ್ತೆ, ಮಕ್ಕಳು 5 ವರ್ಷಕ್ಕಿಂತ ಕೆಳಗಿದ್ದು ಮಕ್ಕಳಿಗೆ ಜಾಸ್ತಿ ಫ್ಲೂ ಅಟ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಇದು ಫ್ಲೂನಲ್ಲೂ ಮತ್ತೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೆ ಸುಸ್ತಾಗೋದಾಗ್ಲಿ, ಫೀಡಿಂಗ್ ಡಿಫಿಕಲ್ಟಿ ಆಗೋದು, ಇದೆಲ್ಲ ಆಗ್ಬೋದು. ಸೊ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಹೆಂಗೆ, 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಟ್ಟರೆ ಮಗುಗೆ ಫ್ಲೂ ಅಟ್ಯಾಕ್ ಆದಾಗ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ತುಂಬಾ ಸಿವಿಯರ್ ಆಗಿ ಆಕ್ಸಿಜನೇಷನ್ ಬೇಕಾದಾಗ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ. ಜನರಲ್ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳೋದು, ಹುಟ್ಟದಾಗ್ಲಿಂದ 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಎದೆ ಹಾಲು ಬಿಟ್ಟು ಏನು ಕೊಡೋದು ಬೇಡ, ಅದೊಂದು ಮಾಡಿ. ಅದಾದ್ಮೇಲೆ 6 ತಿಂಗಳಿಂದ 1 ವರ್ಷದ ತನಕ ಕಾಂಪ್ಲಿಮೆಂಟ್ರಿ ಫುಡ್ ಸ್ಟಾರ್ಟ್ ಮಾಡ್ಬೋದು, ರಾಗಿ ಮನ್ನಿ ಆಗಿರ್ಬೋದು, ಇಂಥದ್ದುಗಳನ್ನ ಶುರು ಮಾಡ್ಬೋದು. 1 ಇಯರ್ ಆದ್ಮೇಲೆ ಫ್ಯಾಮಿಲಿ ಪ್ಲೇಟ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿ ಏನ್ ತಿಂತಾರೋ ಅದು ಕೂಡ ಅದೆಲ್ಲ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಮೇನ್ ಫುಡ್ ನಲ್ಲಿ ಅಂದ್ರೆ ನೀವು ನ್ಯೂಟ್ರಿಯಂಟ್ ಫುಡ್ ಕೊಡ್ಬೇಕು, ಹಣ್ಣು ತರಕಾರಿ ಈ ತರದ್ದು ಕೊಡ್ಬೇಕಾಗತ್ತೆ. ಅದರಿಂದ ನಿಮ್ಗೆ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಬರುತ್ತೆ, ವೈಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದರಿಂದ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಪದೇ ಪದೇ ಸೀತ ಕೆಮ್ಮು ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗತ್ತೆ. ಪ್ಲಸ್ ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾವ ತರ ಅಂದ್ರೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆ ರೆಗ್ಯುಲರ್ ವ್ಯಾಕ್ಸಿನೇಷನ್, ಗೌರ್ಮೆಂಟ್ ನಲ್ಲಿ ಕೊಡೋ ಎಲ್ಲಾ ಫ್ರೀ ವ್ಯಾಕ್ಸಿನೇಷನ್ ಟೈಮ್ಗೆ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮೋನಿಯಾ ಇದ್ದು ತುಂಬಾ ಪ್ರೋನ್ ಇರೋ ಮಕ್ಕಳಿಗೆ, ಅಲರ್ಜಿ ಇರೋ ಮಕ್ಕಳಿಗೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ತಗೊಳ್ಬೋದು. 5 ವರ್ಷ ತನಕ ನಾವು ಸಜೆಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಆ ಏಜ್ ನಲ್ಲಿ ಕಾಮನ್. ಇದ್ರ ಜೊತೆ ಕ್ಲೀನ್ಲಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಮಾಡ್ಬೇಕಾಗತ್ತೆ. ಸ್ಮೋಕಿಂಗ್ ಎಲ್ಲ, ಸ್ಮೋಕಿಂಗ್ ಮನೇಲಿ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರು ಇಮಿಡಿಯೇಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇದ್ರೆ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್

0: ಇರೋದಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ.
1: ಡಾಕ್ಟ್ರೆ, ಇಷ್ಟು ಹೊತ್ತು ಈ ಮಕ್ಕಳಲ್ಲಿ ಕಾಡುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಆಸ್ಪತ್ರೆಯಲ್ಲಿ ಸಿಗುವ ಫೆಸಿಲಿಟಿ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ನಮ್ಮ ಈ SDM ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತ್.

ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವುದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವ್ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲೂ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 FM. ಇದು
1: ಯುವ ಬಹುಮುಖ ಪ್ರತಿಭೆ ಸಂಧ್ಯ ಬೆಳ್ತಂಗಡಿ ಅವರ ಜೊತೆ ಮಾತುಕತೆ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸ್ಥಳೀಯ ಸೊಗಡದ ಆಡು ಭಾಷೆ ಕುಂಬಾರ ಭಾಷೆದ ಮೂರನೇ ಕಾರ್ಯಕ್ರಮ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ. ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಣಬ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ ಕೆಲಸ ಸಿಕ್ಕದಲ್ಲೇ ನಮ್ಮ ಊರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ಎಲ್ಲ ಮರೆತರೆ ಜಾಸ್ತಿ. ಅಂತರಲ್ಲಿ ಜರ್ಮನ್ದ ಇಂಟರ್ನ್ಯಾಷನಲ್ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು, ಮಾಡೆಲಿಂಗ್ ಮ್ಯಾರಥಾನ್ ಲಿ ಭಾಗವಹಿಸಿದ್ದು, ಈ ಗ್ಲೋಬಲ್ ಲೆವೆಲ್ಲಿ ಸಾಧನೆ ಅಲ್ಲದೆ ಸೋಷಿಯಲ್ ಮೀಡಿಯೆಲ್ಲ ಸುಮಾರು ಇಂದಿನ ಬಂದಂತ ಒಂದು ಆಡು ಭಾಷೆ ಕುಂಬಾರ ಭಾಷೆ ಅಲ್ಲದೆ ಬೇರೆ ಬೇರೆ ರೀತಿಲಿ ನಿರೂಪಣೆ ಮಾಡಿದ್ದು, ಅಲ್ಲದೆ ಟಿವಿ ಶೋ ಹೋಸ್ಟ್ ಮಾಡಿದ್ದು, ರೈಡರ್ ಆಗಿ ಕಂಟೆಂಟ್ ಕ್ರಿಯೇಟರ್ ಆಗಿ ಒಬ್ಬ ಮಲ್ಟಿ ಟ್ಯಾಲೆಂಟ್ ಸಾಧಕಿಂದ ಹೇಳಲು. ಕುಂಬಾರ ಸಮುದಾಯದ ಹೆಮ್ಮೆ ಮಣ್ಣದ ಭಾಷೆ ಸೊಗಡನ ಇಡೀ ಜಗತ್ತಿ ತೋರಿಸಿದಂತ ಒಬ್ಬರು ವಿಶೇಷ ಸಾಧಕಿ, ಅದೇ ನಮ್ಮ ಸ್ಯಾಂಡಿ ಬುಜ್ಜಿ ಖ್ಯಾತಿದ ಸಂಧ್ಯಾ ಬೆಳ್ತಂಗಡಿ. ಇವರು ನಮ್ಮ ರೇಡಿಯೋ ನಿನಾದ ಸ್ಟುಡಿಯೋಲಿ ನಮ್ಮ ಟಿಂದುಳ್ಳವರು. ಅವರಿಗೆ ಈ ಮಣ್ಣದ ಮಾತು ವಿಶೇಷ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡುವೆ.
3: ನಮಸ್ಕಾರ.
2: ನಾನು ಫಸ್ಟ್ ನೀವು ಲಾಗ್ ಮಾಡಿದ್ದೀರ ಒಂದು ಸ್ಟೈಲ್ ಉಂಟು ನಿಮ್ಮದೊಂದು, ಅದೊಂದು ಫಸ್ಟ್ ಹೇಳ್ತೀರಾ?
3: ಯಾಗಲ್ಲ, ಆಕ್ಚುಲಿ ನಾನು ಅದು ಎಂತೆಲ್ಲ ಪ್ಲಾನ್ ಮಾಡಿ ಮಾಡಗಲ್ಲ, ನಾನು ಸಡನ್ ಆಗಿ ಹಿಂಗೇನೆ ಹೇಳತಿ ನಮಸ್ಕಾರ ನಾನು ಸಂಧ್ಯಾ ಅಂತ ಶುರು ಮಾಡಿದ್ದೆ. ಹಂಗೇನೆ ಸ್ಟಾರ್ಟ್ ಆತ, ಎಲ್ಲರೂ ನನ್ನ ರೆಕಗ್ನೈಸ್ ಮಾಡುತ್ತಿಲ್ಲ, ಅದೇ ಹೇಳ್ತಿದ್ರು ಹಾ ನೀವು ಫಸ್ಟ್ ಹೇಳ್ತಿರಲ್ಲ ನಮಸ್ಕಾರ ನಾನು ಸಂಧ್ಯಾ. ಓಕೆ, ನಮಸ್ಕಾರ ನಾನು ಸಂಧ್ಯಾ.
2: ನಿರೂಪಣೆ ಮಾಡ್ತೀರಿ ಮತ್ತೆ ಲಾಗ್ ಮಾಡ್ತೀರಿ, ಇದೆಲ್ಲ ನೀವು ಸ್ಟಾರ್ಟಿಂಗ್ ನಿಮ್ಮ ಬಾಲ್ಯ ಅಂದ್ರೆ ಯಾವ ಟೈಮ್ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ?
3: ಎಂತರಂತಾರೆ, ನಂಗನ್ಸ್ತು ಅದೇ ನಾವು ಹೇಳ್ತಾ ಇಲ್ಲ ತಾಯಿಯೇ ಮೊದಲ ಗುರು ಅಂತ ಹೇಳಿ. ಅದೇ ಲಕ್ಕ ನನ್ನ ಅಂಗನವಾಡಿ ಟೀಚರ್ ಬಂದಿ ನನ್ನ ಅಮ್ಮನೆ ಆಗಂದಿದ್ದಲ್ಲ ಶುರು ಮಾಡಿದ್ದ. ಇವನ್ ಅಂಗನವಾಡಿ ಏನಿರುತ್ತೆ ಚೆನ್ನ ಚೆನ್ನ ಡ್ಯಾನ್ಸ್ ಎಲ್ಲ ಇರುತ್ತೆಲ್ಲ ಹೋತದ. ಅದೇ ಅಂಬಿಕ ನಾನು 1ನೇ ತರಗತಿ ಮುಟ ಕನ್ನಡ ಮಾಧ್ಯಮ ಕಲಿತಾಗ ಅಲ್ಲಿರೋತಿಲ್ಲ ಆಸೆ, ಎಂತರ ಸ್ಟೇಜ್ ಪ್ರೋಗ್ರಾಮ್ ಇತ್ತಡೆಲ್ಲ ನನ್ನ ಕರೆಸ್ತಿದ್ರು. ಈಗ 5, 6, 7 ಮುಟ ಎಲ್ಲ ಸಾಂಸ್ಕೃತಿಕ ಮಂತ್ರಿ ಆಗಿ ಇದ್ ಮಾಡಿದ್ದೆ. ಆಗಲ್ಲ ಆಸೆ, ಎಂತ ಸ್ಟೇಜ್ ಇತ್ತಡೆ ಎರಡು ಈಗ ಲಾಸ್ಟಿಂಗ್ ಸಿಕ್ಕಂಡಿಲ್ಲ ಜನ ಅನ್ನತಡೆ ಅಲ್ಲಿ ನಾವು ಒಂದು ಕವರ್ ಮಾಡಕ್ ಹೋಗ್ತದ. ಆಗಂದಿತ ಶುರು ಆಯ್ತು ಸ್ಟೇಜ್ ಇಲ್ಲ ನಂಗೆಲ್ಲ ಒಂದು ಕನೆಕ್ಷನ್ ಹಂಗೆ ಸ್ಟಾರ್ಟ್ ಆಯ್ತು.
2: ನಿಮ್ಮ ಬಾಲ್ಯದ ನಿಮ್ಮ ಮನೆದ ತಾಯಿ ಅಲ್ಲದೆ ನಿಮ್ಮ ಈ ಅಂಗನವಾಡಿ ಟೀಚರ್ ಎಲ್ಲ ನಿಮ್ಮ ತಾಯಿ ಆಗಿದೆ, ಇದೊಂದೇ ನಿಮ್ಮ ಕಲಿಯಕ್ಕೆ ಒಂದು ಅವಕಾಶ
3: ಸಿಕ್ಕದು.
2: ಮಡಕೆ ಮಾಡ್ತಾ ಕಲೆ ಬಗ್ಗೆ ಗೊತ್ತಿದ್ದೀರಿ ಆಗಿ ಉಳ್ಳಿರಿ, ಈ ಮಡಕೆ ಮಾಡ್ತಾ ಕಲೆ ಒಂದು ಹಾಕುಂದ್ರೆ ಅದಕ್ಕೆ ಒಂದು ಸುಮಾರು ಸ್ಟೆಪ್ ಇರ್ತಿತ್ತು. ನೀವಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡುಳ್ಳಿರಿ, ನಿಮ್ಮ ಈ ಮಣ್ಣದ ಕಳೆದ ಬಗ್ಗೆ ಎಲ್ಲ ನಿಮಗೆ ಗೊತ್ತುಂಟು, ಈ ಇಂಜಿನಿಯರ್ ಕೆಲಸದ ಬಗ್ಗೆ ಎಲ್ಲ ಈ ಮಡಕೆ ಮಾಡ್ತಾ ಕಲೆದ ಬಗ್ಗೆ ಎಲ್ಲ ಒಂದು ಪ್ರಸ್ತುತವಾಗಿ ಇರ್ತಾ ಇದಕ್ಕೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಲಂತದ್ದು ಹೇಳಲ್ಲ?
3: ಕಂಪೇರ್ ಮಾಡ್ತಾ ದೊಡ್ಡ ನಾನಲ್ಲ, ಆತರ ನಾನು ಇದ್ರ ಹೇಳಲ್ಲ, ಎರಡು ಕೆಲಸನಿಲ್ಲ ಆ ಪೇಷನ್ಸ್ ಅಂತ ಹೇಳ್ತಾ ಇಲ್ಲ, ತಾಳ್ಮೆ ಅಂತ ಹೇಳ್ತಾ ತುಂಬಾ ಮುಖ್ಯ ಆಯ್ತು. ಮಣ್ಣದಿದ್ದೇನೆ ಹೆಂಗೆ ನಾವು ತಾಳ್ಮೆ ಇಲ್ಲದೆ ಕೆಲಸ ಮಾಡ್ತಾ ಹೆಂಗೆ ಒಡೆದಿ ಹೋಗುತ್ತೆ, ಅದಕ್ಕೆಲ್ಲ ನಾವು ತುಂಬಾ ಅದು ಸ್ಟೆಪ್ಸ್ ಉಂಟು ಇದ್ ಮಾಡ್ತೀವಿ. ಅದ್ರ ನಾವು ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋತಾ ಕೆಲಸನೇ ಹಂಗೆ ಈ ಸ್ಟೆಪ್ನೆಲ್ಲ ಆಸೆ. ಒಂದು ಇಂಜಿನಿಯರ್ ಹಾಕೊಂಡ ಆತರ ಒಂದು ಆಸ್ ನಾಲೆಜ್ ನಾವು ಯಾವಾಗಲ್ಲ ಸ್ಕಿಲ್ ನಮಗೆ ಗೇನ್ ಮಾಡಿರೋಕ್ಕೆ ಅಪ್ಡೇಟ್ ಮಾಡಿರೋಕ್ಕು. ಈಗ ನೀವು ಟೆಕ್ನಾಲಜೀಸ್ ಇದು ಮಾಡ್ತಕ್ಕಡೆ ಇಂದ ನಾವು ಕಲಿತ ಸ್ಕಿಲ್ ನಾಳೆ ಇರ್ತಲ್ಲ ಮಾರ್ಕೆಟ್ ಲೈಕ್ ತುಂಬಾ ಫಾಸ್ಟ್ ಆಗಿ ರನ್ ಆಗಿರುಂಟು. ಸೊ ನಮಗೆ ಡೈಲಿ ನಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ತಾಗಲ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಂಗೆ ಇರ್ತ ಕಂಪನಿನಲ್ಲ ಆಸೆ, ಈಗ ನಮಗೆ ಗ್ರೋ ಹಕ್ಕುಂದ್ರೆ ನಾವು ಸ್ವಲ್ಪ ಪೇಷನ್ಸ್ ಇರೋಕಾವ್ತು. ನಾವೇ ನಮ್ಮ ಸ್ಕಿಲ್ ಎಸ್ ಡೆವಲಪ್ ಮಾಡಿಂಡ್ ಹೋತಾ ಆಸೆ ಕಾನ್ಫಿಡೆಂಟ್ ಆಗಿರ್ತಾ ಅತಡೆ ನಮ್ಮ ಕಾನ್ಫಿಡೆಂಟ್ ಅಂಡ್ ನಮ್ಮ ಸ್ಕಿಲ್ಸ್ ಹಾಕತ್ತಲ್ಲ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ಹಾಗಾಗಿ ನಾನು ಆಕ್ಚುಲಿ ನನ್ನ ದೊಡ್ಡಪ್ಪ ಎಲ್ಲ ಕುಂಬಾರ್ ಲೈಕ್ ಮಡಿಕೆ ಎಲ್ಲ ಮಾಡಿಂಡಿದ್ದಾರೆ ಅಕ್ಕ, ನಾನು ಆಗೆಲ್ಲ ಹೇಳ್ತದೆ ಎಸ್ ತಾಳ್ಮೆಯಿಂದ ಅವ್ರು ರೂಪ್ ಮಾಡಿಂಡಿದ್ದರು. ನಾವಿಲ್ಲಿ ಸೂರ್ಯ ದೇವಸ್ಥಾನ ಎಲ್ಲ ಮಾಡ್ತದ, ಆಗ ನಾವು ಚೆನ್ನರು ಇರುತ್ತೆ ಅದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತದ, ಮಣ್ಣು ಮಾಡಕ್ಕೆ ಆ ದನ ಮಾಡಕ್ಕೆ ಅದೆಲ್ಲ. ಆಗ ನಾವು ಪೇಷನ್ಸ್ ಇಲ್ಲದೆ ಸರಿ ಬಂದಿಲ್ಲ ಓಕೆ ಬಿಡುವ ಬಿಡುವ ಸಾಕು ಸಾಕು ಅಂತ ಹೇಳುತ್ತೀವಿ. ದೊಡ್ಡಪ್ಪ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನ ಮಾಡು ಆವತ್ತು ಆವತ್ತು ಅಂತ. ಅಲ್ಲಿಂದನೇ ಆ ತಾಳ್ಮೆ ಬಂದಿತ್ತು ಅಂತ ಹೇಳಲ್ಲ ಅವರೇ. ಸೊ ಈಗ ಒಂದು ಮಡಕೆ ಮಾಡೋಕಂತಡಲ್ಲ ಅದು ತುಂಬಾ ದಿನದ, ಒಂದು ದಿನ ನೀ ಮಾಡಿ ಮುಗಿತಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಅದೆಲ್ಲ ಕಣ್ಣು ಈಗ ಕಾರ್ಪೊರೇಟ್ ಬಂತಡಲ್ಲ ಹಂಗೆ ಒಂದು ಜಾಬ್ ಸಿಕ್ಕೋಕಂತಡೇನೆ ಈಗ ಮಾರ್ಕೆಟ್ ನೀ ತುಂಬಾ ಕಷ್ಟ ಉಂಟು ಅಂಡ್ ಅದನ್ನ ಗ್ರೋ ಹಾಕೊಂಡಲ್ಲ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
2: ನೀವು ಟಿವಿ ಶೋಲಿ ನಾರಿಗೊಂದು ಸೀರೆ ಶೋ ನಡೆಸಿದಿರಿ ಮತ್ತೆ ಸುವರ್ಣ ಸೂಪರ್ ಸ್ಟಾರ್ ಆದಿರಿ, ಒಂದು ಹೆಣ್ಣಾಗಿ ಹೆಮ್ಮೆದ ವಿಷಯ ಇದು. ಟಿವಿಲಿ ನೀವು ಇಷ್ಟೆಲ್ಲ ಮಿಂಚಕುಂದಡೆ, ಈಗಿನ ಕಾಲದಲ್ಲಿ ಹೆಣ್ಣುಗಳು ಈ ರೀತಿಯೆಲ್ಲ ಸಾಧನೆ ಮಾಡ್ತವೆ, ಹೆರಿಗೆ ಓದೋದೇ ಕಮ್ಮಿ ಅಲ್ಲ, ನಿಮ್ಮ ಇದರ ಅನುಭವ ಏನಿದೆ ತುಂಬಾ ಹೇಳಲ್ಲ?
3: ಆಕ್ಚುಲಿ ಎಂತಾರೆ, ಹೆರಿಗೆ ಸೊಸೈಟಿ ಅಪರ್ಚುನಿಟೀಸ್ ಈಗ ತುಂಬಾ ಉಂಟಕ್ಕ. ಮುಂಚೆ ಕಾಲನೇ ಸೋಷಿಯಲ್ ಮೀಡಿಯಾ ಸಹ ಸಿದ್ಧ ಅಲ್ಲ, ಈಗ ನಾವು ಕೊರೋನಾ ಮುಂಚೆ ಹೋತಾಗ ತಡೆ ಸೋಷಿಯಲ್ ಮೀಡಿಯಾ ಸಹ ಸಿದ್ಧ. ಈಗ ಎಂತಾರೆ

0: ಕಡೆ ನಮ್ಮೊಟ್ಟಿ ಇರ್ತ ಟ್ಯಾಲೆಂಟ್ ನ ತೋರ್ಸೋಕೆ ನಮ್ಮೊಟ್ಟಿ ಸೋಷಿಯಲ್ ಮೀಡಿಯಾ ಉಂಟು, ಒಂದು ವೇದಿಕೆ ಸಿಕ್ಕಲ್ಲಕ್ಕ. ನಾವು ಮುಂಚೆ ಎಂತ ಮಾಡ್ತಿದ್ದೆ ಅಂತಾರೆ, ಕೊರೋನಾದ ಮುಂಚೆ ನಾನು ತುಂಬಾ ಜನರ ರೀಚ್ ಔಟ್ ಮಾಡ್ತಿದ್ದೆ, ಅಕ್ಕ ನಿಮ್ಮ ಇದನ್ನ ಎಂಸಿ ಮಾಡಕ್ ಇತ್ತಡೆ ನಂಗೆ ಅಪರ್ಚುನಿಟಿ, ನಿಮ್ಮ ನ್ಯೂಸ್ ಚಾನೆಲ್ ನಂಗೆ ಒಂದು ಎಂಸಿ ಮಾಡಕ್ ಅಪರ್ಚುನಿಟಿ ಕೊಡ್ಲಿ. ಈಗ ನಾನ್ ಕೇಳ್ತೆಂದ ನಾನ್ ಸೋಷಿಯಲ್ ಮೀಡಿಯಾ ಹಾಕಬಿಟ್ಟು ಅವರೇ ಕರೆತಾರೆ, ನೀವು ಒಳ್ಳೆ ಮಾತಾಡ್ತೀರಿ, ಮಾತಾಡಿ ಮಾತಾಡಿ. ಸೊ ನಾನು ಎಲ್ಲರಿಲ್ಲ ಅದ್ರ ಸಜೆಸ್ಟ್ ಮಾಡ್ತೇನೆ, ನಿಮ್ಮ ಎಂತ ಈಗ ಎಂಸಿ ಮಾಡ್ತಾನ ಮಾತ್ರ ಅಲ್ಲ, ಈಗ ಕುಂಬಾರಿಕೆಯಿಂದ ಬರುತ್ತಿ ಮಡಕೆ ಮಾಡ್ತಾಗ ತುಂಬಾ ಕಷ್ಟದ ಕೆಲಸ ಆಕ್ಚುಲಿ, ಅದಕ್ಕೆ ಟ್ಯಾಲೆಂಟ್ ಬೇಕೆಲ್ಲ ಬಂದು ಇದ್ ಮಾಡಕ್ಕಾಗಲ್ಲ. ನಾಲ್ಕ ಕಲ್ತಕ್ಕೆಲ್ಲ ಹೋಗಿದ್ದೆ ತುಂಬಾ ಸರ್ತಿ, ಒಂದ್ ಎರಡ್ ಮೂರ ವಾರ ಕಲ್ತದೆಲ್ಲ, ತುಂಬಾ ಕಷ್ಟ ಉಂಟು ಮಾಡಕ್ಕೆ, ತುಂಬಾ ಟ್ರೈ ಮಾಡಿದೆ ನಾನು. ಹಂಗೆ ಅದು ನಮ್ಮ ಟ್ಯಾಲೆಂಟ್ ಆಕ್ಚುಲಿ, ನಾವ್ ಅದ್ರೆಲ್ಲ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ಅಥವಾ ಅದೇನಿಂದಲ್ಲ ಬೇತೆ ಅದೇ ವಿಷಯ ಏನಿಲ್ಲ, ನಮಗೆ ಎಂತರಲ್ಲಿ ಸ್ಕಿಲ್ ಉಂಟು, ನಾವ್ ಅದ್ರ ಸೋಷಿಯಲ್ ಮೀಡಿಯಾ ಹಾಕತ್ತಾಡೆ ನಾವಾಗಿ ಅಪರ್ಚುನಿಟೀಸ್ ನ ಅಡ್ಸಿಂದ ಹೋತಂದ ಅದಾಗಿ ನಮ್ಮ ಕಲೆ ಬಹುದು ಈಗದ ಇದೇನಿಂದ ಅನ್ಸ್ತು. ಹಂಗಾಗಿ ಇವಾಗ ನನ್ನ ನಾರಿಗೊಂದು ಸೀರೆ ಟೈಮ್ ಆಗಿರಲಿ ಅಥವಾ ಸುವರ್ಣ ಸೂಪರ್ ಸ್ಟಾರ್ ಟೈಮ್ ಇಲ್ಲ, ಅವರಾಗೆ ನನ್ನ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಿ, ಆಡಿಷನ್ ಇರುತ್ತೆ ಅವರೇ ಕರೆದಿದ್ದರು. ನನಗೊಂದು ಸೀರೆ ಒಂದು 500-600 ಜನ ಆಡಿಷನ್ ಕೊಟ್ಟಿದ್ದರು ಆ ದಿನ, ಆಡಿಷನ್ಸ್ ಇರ್ತು. ಈಗ ನಿಮಗೆ ಗೊತ್ತಿತ್ತು ಶೂಟಿಂಗ್ಸ್ ಎಲ್ಲ ಹೆಂಗಿರ್ತು, ಸೇಮ್ ಹಂಗೇನೆ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾವ್ ಅದ್ರ ಪ್ರಿಪೇರ್ ಮಾಡೋಕು, ಪ್ರಿಪೇರ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಹೇಳೋಕು. ಫಸ್ಟ್ ಎಲ್ಲ ಚೂರ್ ಅಂಜಿಗೌದು, ಬಿಕಾಸ್ ನಾವ್ ಯಾವಾಗ ಮೊಬೈಲ್ ಮುಂದೆ ಮಾತಾಡೋರು, ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡೋ ಅಭ್ಯಾಸ ಇರ್ತಲ್ಲ, ಸಡನ್ ಅಲ್ಲಿ ಹೋಗಿ ಮಾತಾಡಿದ ಒಂಚೂರು ಅಂಜಿಗೌತ್ ಆತಡೆ. ಅದೇ ನಮ್ಮೊಟ್ಟಿಗೆ ಸ್ಕಿಲ್ ಉಂಟು, ಟ್ಯಾಲೆಂಟ್ ಉಂಟು ಅಂತ ಹೇಳಿ ಕಾನ್ಫಿಡೆನ್ಸ್ ಇರ್ತಾರೆ, ಅಂಡ್ ನಮಗೆ ಹಿಂದೆಂದ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಒಂದು ಚೂರು ಧೈರ್ಯ ಇರ್ತಾರೆ, ಖಂಡಿತ ನಾವು ಮಾಡ್ತಾ. ಆಂಬಿಕ ನಂಗೆ ಇದ್ದ ಗೊಂದಾದ ಎಂತಾರೆ ಅಂತಾರೆ, ಕಲ್ತತಿ ಮುಟ ಮಾತ್ರ ಅಲ್ಲಿ ಹೋಗಿ ಮಾಡೋತಿ ಮುಟ, ಒಂದು ಸ್ಟಾರ್ಟಿಂಗ್ ಒಂದು 3-4 ದಿನ ಮಾತ್ರ. ಬಿಕ್ಕ ನಮಗೆ ಎಲ್ಲ ಈಸಿ ಆಗುತ್ತೆ, ಬಿಕ್ಕ ಎಲ್ಲರಲ್ಲ ಅಂಜಂಡ್ ಇರ್ತಾರೆ ಅಂತಾರೆ, ಅವರೊಟ್ಟಿಗೆ ಟ್ಯಾಲೆಂಟ್ ಇರ್ತು, ಹೊರಗೆ ಬರಕ್ಕೆ ಒಂಚೂರು ಅಂಜಂಡ್ ಇರ್ತಾರೆ, ಎಂತಾರೆ ಅನ್ಸಂತಾರೆ ಎಂತಾರೆ ಅನ್ಸ್. ನೀವು ಯಾವ ಫೀಲ್ಡ್ ಹೋಗಿದ್ದಿ ಎಸ್ ಮೇಲೆ ಹೋಗಿ ನೋಡ್ತಾಡಲ್ಲ, ಎಲ್ಲರಲ್ಲ ಹಿಂಗೆ ಅಂಜಂಡ ಇರ್ತಾರೆ ಅಂತ ಆಯ್ತಾ. ಸೊ ನಾವು ಧೈರ್ಯ ಸ್ವಲ್ಪ ಮುಂದೆ ಹೊತ್ತಿ ಹೊತ್ತಿ ಅಭ್ಯಾಸ ಆಗಿ
1: ನಮ್ಮ ಹಿರಿಯರು ಅಂತಡೆ ಅಜ್ಜ ಅಜ್ಜಿನರೆಲ್ಲ ಉಂಟಲ್ಲ ಮುಂದೆ ಇಂತಾನೆ ಗಟ್ಟಿ ಮುಟ್ಟಾಗಿ ಇದ್ದರು, ಆದರೆ ನೀವು 6 ಸತಿ 10 ಕಿಲೋಮೀಟರ್ ಮ್ಯಾರಥಾನ್ ನೋಡಿ ಸಾಧನೆ ಮಾಡಿದಿರಿ. ಇಷ್ಟೊಂದು ಓಡಕ್ಕೆ ಬೇಕಾದ ಗಟ್ಟಿ ಮುಟ್ಟು ಮತ್ತೆ ಎನರ್ಜಿ ಈ ಮಣ್ಣದ ಗುಣದೇ ಬಂದಿತ್ತು.
0: ನನ್ನ ಅಜ್ಜಿ ಸುಂದರಿ ಅಂತ ಹೇಳಿದೆ, ಅವ್ರು ಈಗೆಲ್ಲ ಮನೆ ಕೆಲಸ ಎಲ್ಲ ಹೋಗ್ತಾರೆ, ಆಸೆ ಸ್ಟ್ರಾಂಗ್ ಉಳ್ಳರು, ನಾವೇ ಮನೆ ಒಂಚೂರು ಕೆಲಸ ಮಾಡ್ಬಿಟ್ಟು
1: ಬಚ್ಚಿ
0: ಅವರೊಂದು 70 ಅವ್ರ ಈಗಲ್ಲ ಮನೆ ಬಂದ ಸವಲೆ ಕಟ್ ಮಾಡ್ತಾ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ, ನಮಗೊಂಚೂರು ಮಾಡಬಿಟ್ಟು ಬಚ್ಚಿ ಹೋಗಿರ್ತಾರೆ, ಅವರೇ ಇನ್ಸ್ಪಿರೇಷನ್ ಅಂತ ಹೇಳಲ್ಲ. ಬಿಕ ನನ್ನ ಅಣ್ಣ ಆಕ್ಚುಲಿ ಕುಡ್ಲಾಂದ ಕಾಶ್ಮೀರ್ ಸೈಕ್ಲಿಂಗ್ ಎಲ್ಲ ಮಾಡಿದ್ರು, ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು. ಸೊ ಅವ ನನ್ನ ಸಮಕುಳ್ರಕ್ಕಂತೂ ಬಿಡ್ತಾಳ, ಎಂತರಿತ್ತಡೆಲ್ಲ ಬಾ ಪಾರ್ಟಿಸಿಪೇಟ್ ಮಾಡು, ತುಂಬಾ ಎನ್ಕರೇಜ್ ಮಾಡ್ತಾ ಎಂತರಿತ್ತಡಲ್ಲ, ಅಂಡ್ ಫಿಟ್ ಆಗಿರಕ್ಕೆ ಫುಲ್ ಮೋಟಿವೇಟ್ ಮಾಡ್ತಾ ಯಾಗ ನೋಡ್ತಾಡಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡು, ವರ್ಕ್ಔಟ್ ಮಾಡು, ಹಂಗೆ ಹಿಂಗೆ ಅಂತೇಳಿ. ಬಿಕ ನಮ್ಮ ಈಗದ ಫುಡ್ ಎಲ್ಲ ಮುಂಚೆಲ್ಲಕ್ಕ ನಾವು ಆಸೆ ಹೆಲ್ದಿ ತಿಂದಂಡಿಲ್ಲ, ಹಂಗಾಗಿ ನಾವು ಅದಕ್ಕೆ ಸರಿಯಾಗಿ ವರ್ಕ್ಔಟ್ ಆಗಿರಲಿ ಎಲ್ಲ ಸ್ವಲ್ಪ ಡಯಟ್ ಮಾಡಿದ ಇದ್ ಮಾಡ್ತಾರೆ ಫಿಟ್ ಆಗಿರಲಿ.
1: ಸ್ವಲ್ಪ ಟೈಮ್ ಹಿಂದೆ ನೀವೊಂದು ಜಿನ್ನುಗೋ ಮಾಳೆ ಅಂತ ಹೇಳಿದ ಆಲ್ಬಮ್ ಸಾಂಗ್ ಕಾರ್ಯಕ್ರಮ ನಿರೂಪಣೆ ಮಾಡಿದಿರಿ, ಅದಲ್ಲದೆ ಮಾಡೆಲಿಂಗ್ ಮತ್ತೆ ಬೇತೆ ಬೇತೆ ರೀತಿಯಲ್ಲಿ ವೇದಿಕೆ ಮೇಲೆ ಬಂದು ನೀವು ಮಾತಾಡ್ತೀರಿ. ಸೊ ಧೈರ್ಯ ವೇದಿಕೆ ಮೇಲೆ ಮಾತಾಡಕ್ಕೆ ಯಾವ ರೀತಿ ನಿಮಗೆ ಧೈರ್ಯ ಬಂದಿತ್ತು?
0: ಒಂದು ವಿಷಯ ಎಂತಾರಂತಾರೆ, ಎಸ್ ಡಿ ಎಂ ಅಂತ ಹೇಳಲ್ಲ, ನಾ ಈಗ ಹೇಳ ನಾನು 1-7 ಮುಟ್ಟ ಕನ್ನಡ ಮೀಡಿಯಂ ನಿಕಲ್ತ, ಅದು ನನ್ನ ಒಂದು ಎಂತರ ಸ್ಟಾರ್ಟಿಂಗ್ ಫೌಂಡೇಶನ್ ಅಂತ ಹೇಳಲ್ಲ, ಅದು ಆಯಮಿಕ ಶುರು ಆಯ ಎಸ್ ಡಿ ಎಂ. ನಾನು ಈಗಲ ಆಸೆ ಅದೇ, ಸೊ ಸ್ಟೇಜ್ ಹತ್ತದಿಂದ ಮುಂಚೆ ಮನಸ್ಸಿನಿ ನಾನು ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳಿದೆ ಹೋಗುತ್ತೆ, ಬಿಕಾಸ್ ಇಲ್ಲಿಂದ ಶುರು ಆಯಾಗ ಬಾಂಡ್ ಜರ್ನಲಿಸಂ. ಆಕ್ಚುಲಿ ನಾನು ಕೊರೋನಾ ಟೈಮ್ ಬರುತ್ತೆ ನಾ ಹೇಳ್ತಿದ್ದೆ ನಂಗೆ ಜರ್ನಲಿಸಂ ಕಲ್ತಕ್ಕು ಅಂತ ಹೇಳಿದಿ, ಪ್ರಜ್ಞಾ ಓಡಿಲ್ ನಾಳ ಅನ್ಕೊಂತೀರ ಇಲ್ಲೇ ಕಲ್ತಕ್ ಅವರ ತಮ್ಮ ಪ್ರಜ್ವಲ್ ಅಂದುಳ್ಳ ಪ್ರಜ್ವಲ್ ಓಡಿಲ್ ನಾಳ ಅಂದ್ರೆ, ನಾ ಅವರೊಟ್ಟು ಹೇಳಿದ್ದೆ ನಂಗೆಲ್ಲ ಜರ್ನಲಿಸಂ ಮಾಡೋಕೊಂದು ಇಂಟ್ರೆಸ್ಟ್ ಉಂಟು ಅಂತ. ಅವ್ರು ಬಂದು ನಂಗೆ ಶ್ರುತಿ ಮ್ಯಾಮ್ ನ ಪರಿಚಯ ಮಾಡಿಕೊಟ್ಟಿದ್ದಾರೆ, ಇಲ್ಲೇ ಜರ್ನಲಿಸಂ ಲೆಕ್ಚರ್ ಆಗಿದ್ದಾರೆ, ಬಿಕಾ ಇಲ್ಲಿದ ಎಚ್ಓಡಿ ಆಯ ಭಾಸ್ಕರ್ ಸರ್ ಅಂದಿದ್ದರು, ತುಂಬಾ ಸಪೋರ್ಟ್ ಮಾಡಿದಾರೆ ಆ ಟೈಮ್ ನಿ. ಒಂದು 3 ತಿಂಗಳೇನ ಬಂದಿದೆ ನಾ ಕೊರೋನಾ ಟೈಮ್ ನಿ, 3-4 ಶೋಸ್ ಮಾಡ್ಸಕ್ ಕೊಟ್ಟಿದ್ದಾರೆ, ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ, ಇಲ್ಲಿದ್ದ ಲೆಕ್ಚರ್ಸ್ ನ ಇಂಟರ್ವ್ಯೂ ಸ್ಟೇಷನ್ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಂದ್ರೆ ನಮ್ಮೊಟ್ಟಿಗೆ ಇದ್ದರ ಗಟ್ಟಿ ನಾ ಹೋಗಿ ಮಾತಾಡುತ್ತೆ, ಅಂಜಿಗೆ ಹೋಗಿತ್ತು ಬೇದ ರೊಟ್ಟಿನ ಹೋಗಿ ಮಾತಾಡಲ್ಲ ಎಂದ ಹೇಳ್ತಾ ಸ್ವಲ್ಪ ಧೈರ್ಯ ಬಹುದು. ಹಾ ಅದೇ ಅಲ್ಲಿಂದ ಶುರು ಆಗಿದ್ದು. ಸಿನುಗೋ ಮಳೆ ಅಂತ ಹೇಳತಿ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಮಾಡೋಕು ಹೇಳ್ತಾ ಒಂಚೂರು ಅಂಜಿಗೆ ಇತ್ತು. ಬಿಗ್ ಬಾಸ್ ದ ಕಂಟೆಸ್ಟೆಂಟ್ಸ್ ಆಯ ಧನುಷ್ ಲಾ ಸ್ಪಂದನ ಅವ್ರಿಗೆ ಮೂವಿ ಅದು ಆಕ್ಚುಲಿ. ಸೊ ಹೆಂಗೆ ಮಾಡ್ತೇ ಹಂಗೆ ಒಂಚೂರು ಅಂಜಿಗೆ ಇತ್ತು, ಇಲ್ಲಿಂದ ಅಲ್ಲಿ ಹೋಗಲ್ಲ ಅಲ್ಲಿ ಅಲ್ಲಿ ಬೇತ ದೊಡ್ಡ ದೊಡ್ಡ ಜನರು ಆಲ್ಮೋಸ್ಟ್ ಬಿಗ್ ಬಾಸ್ ದೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದರು, ಬಿಕ್ಕ ಡೈರೆಕ್ಟರ್ಸ್ ಬಂದಿದ್ದರು, ಅವರೆಲ್ಲ ಇದ್ದರು. ಅದೊಂಚೂರ ಅನ್ಸಿಗಿತ್ತು ಇವರ ಮುಂದೆ ಜನರು ಹೆಂಗೆ ಮಾತಾಡ್ತಾರೆ. ಅದು ರೆಕಾರ್ಡಿಂಗ್ ಆಯ್ತು. ಪುನೀತ್ ರಾಜ್ಕುಮಾರ್ನವರ ಯೂಟ್ಯೂಬ್ ಚಾನೆಲ್ ಉಂಟಲ್ಲ, ಅವರ ಇದೀನಿ ಅಂತ ಶೋ ಹೋಸ್ಟ್ ಆಯೋಗ. ಸೊ ನನಗೆ ಸ್ವಲ್ಪ ಅನ್ಸಿಗಿತ್ತು ಪುನೀತ್ ರಾಜ್ಕುಮಾರ್ ಅಂತ ಅವ್ರಿಗೆ ಒಂದು ಲ್ಯಾಕ್ಸ್ ಆಫ್ ಇದಿರ್ತು, ಸಬ್ಸ್ಕ್ರೈಬರ್ಸ್ ಇರ್ತದೆ, ಎಲ್ಲರೂ ನೋಡ್ತಾರಲ್ಲ ಅಂದು. ಆತರ ಅದನ್ನ ಹೇಳ್ತಾಗಲ್ಲ, ನಿಮ್ಮ ರೂಟ್ ಅಂದ ನೀವು ಕಲ್ತಿನ್ ಬಂದಿರುತ್ತೆ, ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರ್ತಲ್ಲ, ಆಗ ನಿಮಗೆ ಅನ್ಸಿಕೆ ಆಯ್ತಲ್ಲ.

0: ಬೈಕ್ ಹತ್ತಿದ್ ರೈಡಿಂಗ್ ಹೋತು ದೇಶ ಸುತ್ತಲ್ಲ ನಿಮಗೆ ಬಾರಿ ಇಷ್ಟಕ್ಕೆ. ಈಗ ಕಾಲೊಳ್ಳಿ ಹೆಣ್ಮಕ್ಕಳು ಮನೆಯಿಂದ ಬಿಟ್ಟು ತೆರಿಗೆ ಓದೋದೇ ಕಮ್ಮಿ ಅಂತರಡಲ್ಲಿ ನೀವು ಹಿಂಗೆಲ್ಲ ರೈಡಿಂಗ್ ಎಲ್ಲ ಓದ್ತಿರಲ್ಲ, ಇದೆಲ್ಲ ನಿಮಗೆ ಯಾವ ರೀತಿ ಇದಕ್ಕೆ ಓಕೆ ಧೈರ್ಯ ಹೆಂಗೆ ರೈಡಿಂಗ್ ಓದೋದೆಲ್ಲ
1: ಎಂತರಂತಡೆ ನನ್ನ ಅದೇನ ಹೇಳಲ್ಲ ನನ್ನ ಅಣ್ಣಗೆ ಹಿಂಗೆ ಲೈಕ್ ನಾನು ಹೇಳಿಕೊ ಇಂತರ ಅಡಿ ಮಾಡೋಕ್ ಅದೆಲ್ಲ ಭಯಂಕರ ಇಷ್ಟ. ಇವನ್ ಅಜಿತ್ ಅವರ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ, ಅವರ ಬೈಕ್ ಲ ಕೆಲವೊಮ್ಮೆ ಕೊಟ್ಟಿರ್ತಾರೆ ತೇಸಿನೋಗಿ ಎಂತ ಕಾತಲ್ಲಿ ನೋಡ ತೇಸಿನೋಗಿ ಹಂಗೆ ಹಿಂಗೆ ಹೇಳಿದೆ. ಹಂಗೆ ಅವರಿಬ್ಬರ ಸಪೋರ್ಟ್ ಇಂದಾಗಿ ಲೈಕ್ ಬೈಕ್ ಎಲ್ಲ ಬಿಡಕ್ ಶುರು ಮಾಡೆ ನಾನು. ಯಾವ ಒಂದು 9th-10th ಇರುತ್ತೆ ಬೈಕ್ ಎಲ್ಲ ಬಿಡಕ್ ಕಲ್ತಿಂದಿದ್ದೆ. ಅದೇ ಹಂಗೆ ಆಗಿದೆ ಇಂಟ್ರೆಸ್ಟ್ ಬಂದದ್ದು. ಅದೇ ಆಮಿಕ ಸುತ್ತಕ್ಕೆ ಅಂತ ಹೇಳ್ತಾಳೆ, ಆಕ್ಚುಲಿ ಅಣ್ಣ ನಾ ಚೆನ್ನೈ ಇರುತ್ತೆ ನಾನು ಹಾಸ್ಟೆಲ್ ನಿಂತನು. ಅದೇ ಆಮಿಕ ಅವ ಮೈಸೂರು ಹೋಯ ಇಲ್ಲಿ ನಂಗೆ ಆಚೆ ತಿರ್ಗಾ ಕ್ಯಾಚಿಚೆ ಎಲ್ಲಿ ಎಲ್ಲಿಲ್ಲ ಓದ್ತಿದ್ದಲ್ಲ ಒಬ್ಬಳೆ ಮನೆ ನೇಡ್ತಿದ್ದೆ. ಅಣ್ಣ ಏನಾಡಿ ಬಂತಡೆ ಫುಲ್ ಒಮ್ಮೆ ಎಲ್ಲ ಫುಲ್ ತಿರ್ಗಿತ್ತು ಎಲ್ಲ ಕವರ್ ಮಾಡ್ತಾ ನಾನು ಲೀಸ್ಟ್ ಇಡ್ತೀನಿ ಈ ಪ್ಲೇಸಸ್ ಎಲ್ಲ ಹೋಗ್ ನಂಗೆ ಕರ್ಕೊಂಡು ಹೋಗಿನಿ. ಹಂಗೆ ಆಗಿ ತಿರ್ಗಿತ ಒಂಚೂರು ಕ್ರೇಜ್ ಅದ್ರ ಮೇಲೆ.
0: ಸೋಶಿಯಲ್ ಮೀಡಿಯಾ ನೀವು ಫಾಲೋ ಮಾಡ್ತಾ ಜನಗಳು ಸುಮಾರು ಇರ್ತಾರೆ. ಹಂಗೇನೆ ಈ ಬೇತೆ ಎರಡು ಹೆಣ್ಣುಗಳು ನಿಮ್ಮ ಲೆಕ್ಕೊನೆ ಈ ಸಮಾಜದಲ್ಲಿ ಮುಂದೆ ಬರಕೊಂಡೆ ಅವರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಿ ಅಂತ ಹೇಳಲ್ಲ.
1: ಸೋಶಿಯಲ್ ಮೀಡಿಯಾ ಅಂದ ತಡೆ ನಂಗೆ ಈಗ ಅಂದಿತ್ತಂದಲ್ಲ ಒಂದು 3-4 ವರ್ಷದ ಹಿಂದೆ ನಿಂತ ಆಸೆ ಇತ್ತು ನಮ್ಮ ಭಾಷೆನೇ ಮಾತಾಡೋಕು ನಮ್ಮ ಭಾಷೆನೇ ಎಂಸಿ ಮಾಡೋಕೆ ಎಂತರಡಿ ಮಾಡೋಕು. ನಾನು ತುಂಬಾ ಜನರೊಟ್ಟಿಗೆ ಕೇಳ್ತಿದ್ದೆ ನಮ್ಮ ಭಾಷೆನ ಮಾತಾಡುವ ಅಂದ್ ಆತಡೆ. ಅದೇ ನಮ್ಮ ಭಾಷೆ ಎಂತರ ಅಂತಡೆ ಬೇತೆ ಭಾಷೆದಲ್ಲ ಬಂದಿರ್ತಾರೆ, ತುಳುದರ್ ಬಂದಿರ್ತಾರೆ, ಕನ್ನಡದರ್ ಬಂದಿರ್ತಾರೆ, ಫ್ರೆಂಡ್ಸ್ ಎಲ್ಲ ಬೇತೆ ಬೇತೆ ಪ್ಲೇಸ್ ಅಂತ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಭಾಷೆನ ಮಾತಾಡ್ತಾಳೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾವ್ ಇದಕ್ಕೆ ಇಲ್ಲ ಬೇಡ ತೊಂದ್ರೆ ಇಲ್ಲ ಇನ್ನೊಂದ್ಸರ್ತಿ ಅಂತ ಅಡಿತಾಳೆ ಮಾಡುವ ಹಂಗೇನೆ ಹೇಳ್ತಿದ್ದಾರೆ. ಹಂಗಾಗಿ ನಾನು ತುಂಬಾ ಥಿಂಕ್ ಮಾಡಿದ್ದೆ ಅಂತ ಅಡಿ ನಮ್ಮ ಭಾಷೆನ ಶುರು ಮಾಡೋಕು ಮಾತಾಡೋಕು. ಆಮಿಕ ನಂಗೆ ಇದು ಅನ್ಸತ್ತೆ ನಾನು ನಮ್ಮ ಭಾಷೆನ ನಾವು ಮಾತಾಡ್ತೇ ಅಂದ ನಮ್ಮ ಭಾಷೆನ ನಾವು ಬೇತರಿ ಕಲಿಸ್ತಾಗ ಒಂಚೂರು ಇದಾವ್ದು. ಬಿಕಾಸ್ ನಾವು ನಮ್ಮ ಭಾಷೆ ನಾವು ನಮ್ಮ ಮನೇಲಿ ಮಾತಾಡೇ ಮಾತಾಡ್ತಾ. ನಾವೀಗ ಸೋಷಿಯಲ್ ಮೀಡಿಯಾ ನಮ್ಮ ಭಾಷೆ ನಾನು ಅದೇ ಫಸ್ಟ್ ನಾನೊಂದು ವಿಡಿಯೋ ಹಾಕಿರುತ್ತೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿತ್ತು ಎದು ಭಾಷೆ ಎದು ಭಾಷೆ ಎದು ಭಾಷೆ. ನಮ್ಮ ಭಾಷೆ ನಾವು ಮಾತಾಡ್ತಾ ಮುಂಚೆ ಅದು ಎದು ಭಾಷೆ 4 ಜನರಿಗೆ ಒಂದಾತಲಾಕ ಮಾಡೋಕು ಅಂತ ಹೇಳಿದ್ವಿ. ಹಂಗಾಗಿ ನಾವು ಶುರು ಮಾಡೋ ನಮ್ಮ ಭಾಷೆ ನೀವು ಮಾತಾಡಕ್ಕೆ ಮಾತಾಡ್ತಾ ಲೈಕ್ ಈ ವರ್ಡ್ ಅಂತ ರಿಲೇಟಿವ್ಸ್ ಮನೆಯಲ್ಲಿ ಓದಿ ಅವ್ರ ನೋಡಿಕೆ ಅಂತಾರ ಓ ಬತ್ತನ ತುಳು ಮಾತಾಡ್ತೀವಿ ಹೆಂಗೆ ಉಳ್ಳಿರಿ ಉಂಡಿರಾ ಹಂಗೆಲ್ಲ ಅವ್ರು ಕೇಳೋತಿ ನಂಗೆ ಖುಷಿ ಆಯ್ತು ನಾನು ಹೇಳಾಗ ಅವ್ರ ನೆನಪು ಬಚ್ಚಿನಿ ಮಾತಾಡಿಂಡುಳ್ಳರಲ್ಲ ಅಂತ ಹೇಳಿದ್ವಿ. ಅಡುಗೆ ರೂಮಿಗೆ ಹೋಯ ಬಿಟ್ಟು ಸಂಧ್ಯಾ ಮೂಲ್ತುಲ ಏನಾಡೋ ಇರ್ಸುನೊಬ್ಬಡಿ ಉಂಡು ಅಂಚಪುರ ಹಂಗೆ ಪುರ ಅವ್ರು ಮೆನ್ಷನ್ ಮಾಡತಿ ಖುಷಿ ಆಯ್ತಾ ನಾನು ಇರ್ಸುನೊಬ್ಬಡಿ ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ವಿ. ಹಂಗೆ
2: ಅರೆಗನ್ನಡ ಸೀರೀಸ್ಗೆ ಸ್ವಾಗತ, ನಾನು ಸಂಧ್ಯಾ. ಲಾಸ್ಟ್ ರೀಲ್ಸ್ ಅಲ್ಲಿ ನಾನು ಅರೆಗನ್ನಡದಲ್ಲಿ ಬಟ್ಟಲ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ದೆ. ಅದಕ್ಕೆ ನೀವು ಗುಣಬು ಬಾಬಾ ಏನ್ ಕಮೆಂಟ್ ಮಾಡಿದ್ದೆ ಮಾಡಿದ್ದು ನೋಡ್ಲಿಕ್ಕೆ ತುಂಬಾನೆ ಖುಷಿ ಆಯ್ತು. ಹೌದು, ನಮ್ಮ ಭಾಷೆಯಲ್ಲಿ ಬಟ್ಟಲಿಗೆ ಗುಡುಂಬ ಅಂತ ಹೇಳ್ತಾರೆ, ಮತ್ತೆ ಚಮಚಕ್ಕೆ ಚೌಂಟ ಅಂತ ಹೇಳ್ತಾರೆ.
0: 2024 ಆಗಸ್ಟ್ ಕುಂಬಾರ ಭಾಷೆಯಲ್ಲಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತ ಫಸ್ಟ್ ವ್ಯಕ್ತಿ ನೀವು. ಇದನ್ನ ಮುಂದೆ ಕುಂಬಾರ ಭಾಷೆದ ಪರಿಚಯ ಆಗಲಿ, ಒಂದು ವ್ಲಾಗರ್ ಆಗಿರಲಿ, ಅಥವಾ ಎರಡಿನ ಮಾದರಿದಾಗ್ತದಾಗಲಿ, ಕುಂಬಾರ ಭಾಷೆ ಅಥವಾ ಕುಂಬಾರ ಸಮುದಾಯ ಉಂಟುಂದೇ ಒಂದು ದಕ್ಷಿಣ ಕನ್ನಡದ ಜಿಲ್ಲೆ ಕರಾವಳಿ ಭಾಗಲಿ ಬಿಟ್ಟಡೆ, ಕರಾವಳಿ ಭಾಗಲಿ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಅದು ಬಿಟ್ಟಡೆ ಬೇತೆ ಎರಗ್ಯದರಿ ಯಾರೆಲ್ಲ ಸಿಗುತ್ತಿದ್ದಲ್ಲ. ನೀವು ಈ ಕುಂಬಾರ ಭಾಷೆನ ಫಸ್ಟ್ ಟೈಮ್ ಇಡೀ ಜಗತ್ತಿ ತೋರಿಸಿದ ವ್ಯಕ್ತಿ ಆಗಿದ್ದು, ನಿಮ್ಮ ಈ ಭಾಷೆನ ಸಮಾಜ ತೋರ್ಸಕೊಂದು ಈ ಭಾಷೆಯಲ್ಲಿಯೇ ನಿರೂಪಣೆ ಮಾಡಕೊಂಡ್ರೆ ನಿಮ್ಗೆ ಎಂತ ಆಯ್ತು, ನಿಮ್ಮ ಈ ಫಸ್ಟ್ ವಿಡಿಯೋದ ಬಗ್ಗೆ ಒಂದು ಹೇಳ್ತೀರಿ ಅಂತ.
1: ಅದೇ ನಾ ಹೇಳಾಗಲ್ಲ, ಈಗ ನಿಂತಲ್ಲ ತುಂಬಾ ವರ್ಷ ನಿಂತ ನಾನು ಯೋಚನೆ ಮಾಡಿದ್ದೆ ನಮ್ಮ ಭಾಷೆನ ತರಡಿ ಶುರು ಮಾಡೋಕೊಂದು. ಆಕ್ಚುಲಿ ನಮ್ಮ ಭಾಷೆನ ತುಂಬಾ ಜನ ಟ್ಯಾಲೆಂಟೆಡ್ ಜನ ಉಳ್ಳರು, ತುಂಬಾ ಟ್ಯಾಲೆಂಟ್ ಇರ್ತಾರೆ. ಈಗ ಇಬ್ಬರ ಇಂಟರ್ವ್ಯೂ ಎಲ್ಲ ನೀವು ತೇಸಿರಿ, ನಾ ಇಂಟರ್ವ್ಯೂ ನೋಡುತ್ತೆ ನಂಗೆ ಫುಲ್ ಖುಷಿ ಆಗ್ತಿತ್ತು. ನಂಗೆಲ್ಲ ಇವರ ಇಂಟರ್ವ್ಯೂ ತೇಸಕ್ಕೊಂದು ಭಯಂಕರ ಆಸೆ ಇತ್ತು, ಅಬ್ಬ ಫೈನಲ್ ಒಬ್ಬರು ಮಾಡಿಂಡುಳ್ಳರಲ್ಲ ಅಂತ ಹೇಳಿದ್ದೆ. ಹಂಗೆ ಕಾಯ್ತಾಡ್ಕ ಆ ಸೈಡ್ ಓದ್ತಾಡೆ ತುಂಬಾ ಜನ ಯೂತ್ಸ್ ಉಳ್ಳರು, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡರು. ಹಂಗೆ ನೋಡ್ತಿ ಆಂಬಿಕ ನಿಮಗೆ ಇವನ್ ಡಾಕ್ಟರ್ನರು ಉಳ್ಳರು ನಮ್ಮ ಭಾಷೆನಿ, ಅವರೆಲ್ಲ ಇಂಟರ್ವ್ಯೂ ಮಾಡೋಕು ನಮ್ಮ ಭಾಷೆನ ಒಂಚೂರು ಇದ್ ಮಾಡೋಕು ನಾ ಫಸ್ಟ್ ನೆಲ್ಲ ನಾ ಯೋಚನೆ ಮಾಡಿದ್ದೆ. ಅದೇ ಅದೇ ಯಾಗ ನೋಡ್ತಾಡಲ್ಲ ಎಲ್ಲರೆಲ್ಲ ಬಿಸಿ ಇರ್ತಾರೆ ಈಗ ಅವರಿಗೆ ಕೆಲಸ ಇದಾಗಿಡ್ತು. ಆಂಬಿಕ ನಾವು ಒಂದರ ಶುರು ಮಾಡೋಕೆ ಅಂತೇಳಿ ಒಂದು ಅಷ್ಟು ಪ್ರಿಪರೇಷನ್ ಹಾಕು ಹಾಗೆ ಮುಂದೆ ಮುಂದೆ ಮುಂದೆ ಹೋಗ್ತಿತ್ತು. ಅಂದೇನಾಗಿತ್ತು ಅಂದ್ರೆ ನಾ ಫಸ್ಟಿಗೆ ಹೇಳಿದ್ದೆ ಅವ್ರ ಅಣ್ಣನೊಟ್ಟಿ ನಿಮ್ಮ ಮನೆಗೆ ಬಂದು ನಾನು ಎಂಸಿ ಮಾಡ್ತಕ್ಕಂತ ನಮ್ಮ ಭಾಷೆನೇ ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರೆಲ್ಲ ಹೇಳಿದ್ದಾರೆ ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾನೆಲ್ಲ ಬಂದಿಂಡುಳ್ಳರು ಅವ್ರಿಗೆಲ್ಲ ಅರ್ಥ ಹಾಕಕ್ಕಿಲ್ಲ ತೊಂದರೆ ಇಲ್ಲ ನೋಡು ಮ್ಯಾನೇಜ್ ಮಾಡು ಆಚೆ ಮಾಡಿದ್ ಮಾಡು. ಬಟ್ ನಂಗಿತ್ತು ನಮ್ಮ ಭಾಷೆ ನಂಗೆ ಮಾತಾಡ ಕೆಂತರಡೆ ಆಗಿರ್ಲಿ ಅಂತ ಅವ್ರು ಸಡನ್ ಆಗಿ ಬಂದು ಕರೆಯದು ಹೋಗಿ ಮಾತಾಡ್ತೇ ಆ ಸ್ಟೇಜ್ ಮೇಲೆ ಮಾತಾಡ್ತೇ ಅಂದ್ ನಾಲ್ಕ ಕಾಪು ಹಂಗೆ ಹೋಗಿ ಶುರು ಮಾಡಾಗ ಅಂದ ಅದ್ರ ನನ್ನ ಅಣ್ಣ ವಿಡಿಯೋ ರೆಕಾರ್ಡ್ ಮಾಡಿದಿ ಸೋಷಿಯಲ್ ಮೀಡಿಯಾ ಹಾಕಾಗ. ಆಕ್ಚುಲಿ ಆ ದಿನ ನಂಗೆ ಎಂತ ಅನ್ಸ್ತಂತ ನಂಗೆ ತುಂಬಾ ಕಮೆಂಟ್ಸ್ ಬಂದಿತ್ತಾ ಇದ್ದೀನಿ ಎಸ್ ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತ ಆಸೆ ಒಂಚೂರು ಕ್ವಶನ್ಸ್ ಅಂಡ್ ನೆಗೆಟಿವ್ಸ್ ಎಲ್ಲ ಬಂದಿತ್ತು ಏದು ಭಾಷೆ ಇದು ತುಳು ಭಾಷೆನ ಹಿಂಗೆಲ್ಲ ಯಾರಾಡಿ ಮಾತಾಡ್ತಾರ ಎಲ್ಲಿ ಭಾಷೆ ಇದು ಸುಳ್ಳ್ಯದಾಗ ಹಂಗೆ ಹಿಂಗೆ ಅಂತ ಹೇಳಿದೆ. ಆಗ ನಂಗೆ ಅನ್ಸುತ್ತೆ ನಮ್ಮ ಭಾಷೆನ ನಾವು ಮಾತಾಡ್ತಾ ಒಟ್ಟಿಂಗ್ ಒಟ್ಟಿಂಗ್ ಒಂದ್ ಸ್ವಲ್ಪ ಜನರಿಗೆ ಹೇಳಿಕೊಡೋಕೋ ಈ ಕ್ವಶನ್ಸ್ ಆಗಲ್ಲ ಬರಕಾಗ ಗೊಂತಾಕು ನಮಗೊಂದು ಭಾಷೆ ಅಂತ ಹೇಳಿದೆ. ಹಾ ಅಂಬಿಕ ಆಗ ಬಂದ ನೆಗೆಟಿವ್ ಕಮೆಂಟ್ಸ್ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೇನೆ ಅಂದ ನಾ ನೆಗೆಟಿವ್ ಕಮೆಂಟ್ಸ್ನ ತೇಸಲು ಹೋಗಿ ಸ್ಟೇಟಸ್ ಹಾಕಿದ್ದೆ ಅಕ್ಕ ಹಿಂಗೆ ಹಿಂಗೆ ಕ್ವಶನ್ಸ್ ಬಂದಿತ್ತು ಅಂದ. ಆಗ ನಮ್ಮ ಇದನ್ನಿರ್ತ ನಮ್ಮ ಯುವ ಸಮುದಾಯ ತುಂಬಾ ಜನ ಹೋಗಿದೆ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರು ನಮ್ಮ ಭಾಷೆ ಇದ್ದು ಆ ಒಂದು ಗೌರವನಿ ಆ ಒಂದು ಹೆಮ್ಮೆನಿ ನಮ್ಮ ಭಾಷೆ ನಾವು ಮನೆ ಪ್ರೌಡ್ ಇದ್ದೇನೆ. ಆಗ ನಂಗೆ ಅನ್ಸುತ್ತೆ ನಾನು ಈಗ ಇದ್ರ ಶುರು ಮಾಡ್ತಾರೆ ಖಂಡಿತ ತುಂಬಾ ಜನ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ ಅಂತ ಹೇಳಿದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ
2: ನಮಸ್ಕಾರ ನಮ್ಮ ಮುದ್ದು ಅಜ್ಜನರು ನಮ್ಮ ಹ್ಯಾಂಡ್ಸಮ್ ಆಗಿರುತ್ತ ಅಜ್ಜನರು ನಮ್ಮ ಬ್ಯೂಟಿಫುಲ್ ಆಗಿರೋ ಆಂಟಿ ಅಂಕಲ್ನರು ನಮ್ಮ ಕ್ಯೂಟಿ ಬಾಯ್ಸ್ ಜೊತೆಗೆ ನಮನ ಜಾವೇನರು ನಾವೆಲ್ಲರಲ್ಲ ಇಂದು ಮೋಸ್ಟ್ ಎಕ್ಸೈಟೆಡ್ ಆಗಿ ಇಷ್ಟು ದಿನ ಕಾಪಾಡಿದ್ದ ಪ್ರೋಗ್ರಾಮ್ ನಮ್ಮ ಹೇಮಂತ ಕಣ್ಣು ಮೆಹಂದಿ ಫಂಕ್ಷನ್ ನಾವಿಂದ ಸೇರ್ದ ಹಿರಿಯರು ಹೇಳಿದರು ಮತ್ತೆ ಮಾಡಿ ನೋಡಿಲ್ಲ ಮನೆ ಕಟ್ಟಿ ನೋಡು ಅಂತ. ಇನ್ನೊಂದು ಡಬಲ್ ಧಮಾಕ ಮನೆಲ ಕಟ್ಟಿ ನೋಡರು ಮತ್ತೆ ನಾವು ಮಾಡಿಕೊಳ್ಳರು ಇನ್ನೇನ್ ತರ್ಬೇಕಲ್ಲ ಒಂದೊಳ್ಳೆ ಸೌಂಡ್ ಸಿಸ್ಟಮ್ ಉಂಟು ಒಂದೊಳ್ಳೆ ಲೈಟಿಂಗ್ಸ್ ಉಂಟು ನಮ್ಮ ಹೇಮಂತ ಕಣ್ಣು ಸ್ಟೇಜ್ ಮೇಲೆ ಬರ ಕಾಪುಂಡುಳ್ಳರು ಹೆಣ್ಣು ಮಗು ಹುಟ್ಟದೊಡೆ ಬರೀ ಒಂದು ಹೆಣ್ಣು ಮಗು ಮಾತ್ರ ಹುಟ್ಟಲ್ಲ ಅವಳೊಟ್ಟಿಗೆ ಒಂದು ಆಸು ಕನಸುಗಳು ಹುಟ್ಟು ಅವಳ ಎಜುಕೇಶನ್ ಆಗಿರಲಿ ಅವಳ ಜಾಬ್ ಆಗಿರಲಿ ಅವಳ ಮದ್ದೆ ಆಗಿರಲಿ ಇದೆಲ್ಲ ಒಂದು ಆಸು ಕನಸುಗಳಿಟ್ಟು ಆ ಕನಸನ ನನಸು ಮಾಡ್ತಂತ ದಿನ ಇಂದು ಬಂದು
0: ಒಂದು ಕೈಲಿ ಮಡಕೆದ ಮಾಡ್ತಾ ಚಕ್ರ ತಿರುಗಿಸಿದ್ದೆ ಇನ್ನೊಂದು ಕೈಲಿ ಅದಕ್ಕೆ ಒಂದು ಶೋಕ್ ಶೇಪ್ ಕೊಡ್ತಲೇ ಕೊನೆ. ನೀವು ಇಂಜಿನಿಯರಿಂಗ್ ಮಾಡೆಲಿಂಗ್ ಆಂಕರಿಂಗ್ ರೈಡಿಂಗ್ ಮತ್ತೆ ಕಂಟೆಂಟ್ ಕ್ರಿಯೇಟಿಂಗ್ ವ್ಲಾಗ್ ಹಿಂಗೇನೆ ಎಲ್ಲ ಕೆಲಸನ ಒಟ್ಟಿ ಹೆಂಗೆ ಮ್ಯಾನೇಜ್ ಮಾಡ್ತಿರಲಿಲ್ಲ
1: ಅದು ಸ್ವಲ್ಪ ಆಕ್ಚುಲಿ ಕಷ್ಟನೆ ಎಲ್ಲೆಲ್ಲ ಇದ್ ಮಾಡುತ್ತೆ ಆಗೆಲ್ಲ ತಿಂಗ್ ಮಾಡಿಡ್ತು ಈಗ ವರ್ಕ್ ಮಾಡಿಂಡಿರುತ್ತೆ ಎಲ್ಲ ಕೆಲವೊಂದ್ಸತಿ ಕಾಲ್ ಬಂದಿಡ್ತು ಇಲ್ಲಿ ಶೋಸ್ ಇಡ್ತು ಮಾಡ್ತೀರಾ ಅದು ಇದು ಅಂತ ಹೇಳಿದ್ದೆ. ಆ ವಿಷಯನೇ ನಂಗೆ ನನ್ನ ಅಪ್ಪ ಅಮ್ಮ ಆಗಿರಲಿ ಅಣ್ಣ ಆಗಿರಲಿ ಅಜಿತ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಅಡಿ ಹೆಲ್ಪ್ ಬೇಕಿರುತ್ತೆ ನಂಗೆ ಎಲ್ಲ ಅಡಿ ಈಗ ಶೂಟ್ ಇರೋತಿಲ್ಲ ಅಜಿತ್ ಕರ್ಕೊಂಡು ಹೋಗಿ ಬಿಟ್ಟಿದ್ದು ಕರ್ಕೊಂಡು ಬರ್ತಾರೆ ಅದೆಲ್ಲ ವರ್ಕ್ ಅವರೇ ಮ್ಯಾನೇಜ್ ಮಾಡ್ತಾರೆ ಅದೊಂದು ಧೈರ್ಯ. ಈಗ ನಾ ಅದೇ ಹೇಳೋದು ನಿವಂಗೆ ಮಾಡೋಕ್ಕೂ ನಿಂತರ ಅಡಿ ಇಂಟ್ರೆಸ್ಟ್ ಇರ್ತಾಡೆ ನಿವಂಗೆ ಎಲ್ಲ ಕಡೆ ಅಪರ್ಚುನಿಟೀಸ್ ಓಪನ್ ಇರ್ತು ನಮ್ಮ ಇದೇ ತುಂಬಾ ಜನ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಂತಾರೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಉಂಟು ಮೇಕ್ ಓವರ್ ಹೋಗಕ್ಕೆ ಇಂಟ್ರೆಸ್ಟ್ ಉಂಟು ಅಂದ ಆಗ ನಂಗೆ ನಂಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ಉಂಟು ನಾವು ಅವರೊಟ್ಟೆಲ್ಲ ಶೇರ್ ಮಾಡ್ತೇನೆ ಹೋಗ್ನಿ ಮಾಡ್ನಿ ಮುಂದೆ ಅಂದ್ರೆ ಮುಂದೆ ಮತ್ತೆ ನಾವಂಗೆಲ್ಲ ಖುಷಿ ಅಲ್ಲ ಅವರ ನಮ್ಮ ಇದು ನಾವಂಗೆ ಗುರ್ತ ಉಂಟು ಅವರು ಅಂತ ಹೇಳಕ್ಕೆ ಹಂಗೆ ಅದ್ ನಂಗೆ ಇಂಟ್ರೆಸ್ಟ್ ಆಕ್ಚುಲಿ ಇದಕ್ಕೆಲ್ಲ ಹೋಗು ಎಂತರಾಡಿ ಮಾಡೋಕು ನಾಲ್ಕು ಜನರಿಗೆ ಗುರ್ತಾಕು ಅಂತ
0: ಹೇಳಿ ಮುಂದೆ ಬಂದು ನೋಡಿರಿ ನಿಮ್ಮ ಹಸ್ಬೆಂಡ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ
1: ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಕ್ಚುಲಿ ನಾ ಯಾವಾಗಲ್ಲ ಒಂದು 120 ಸ್ಟುಪಿಡ್ ಐಡಿಯಾಸ್ ಎಲ್ಲ ಕೊಟ್ಟಿರ್ತೇನೆ ನಂಗೆ ಇದು ಮಾಡೋಕೆ ನಾ ಅವರೇ ಹೇಳಿರ್ತಾರೆ ಒಂದು ದಿನ ಹೇಳ್ತೇವೆ ಮಾಡ್ಲಿಂಗ್ ಮಾಡೋಕೆ ಇನ್ನೊಂದ್ ದಿನ ಹೇಳ್ತೇವೆ ಅಡುಗೆ ಮಾಡ್ತೇನೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳಿದ್ರು ಎಷ್ಟು ಹೋಗೊಂಡಿರ್ತೇನೆ ನಿನ್ನ ತಲೆನ ಎಲ್ಲ ಅಲ್ಲ ಅಂದ ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಎಂತ ಹೇಳ್ತಾರ ಇಲ್ಲ ಬೇಡ ಆತಲ್ಲ ಹಂಗೆಲ್ಲ ಹೇಳ್ತಲ್ಲ ಅಂಡ್ ಅವ್ರಿಗೆ ನಂಬಿಕೆ ಉಂಟು ಲೈಕ್ ನಾನು ಎಲ್ಲಾಡಿ ಹೋಗಿದೆ ಅಂತ ಅಡಿ ಅಚೀವ್ ಮಾಡ್ತೆ ಮಾಡೇ ಮಾಡ್ತೇನೆ ನನ್ನಿಂದ ಧೈರ್ಯ ಉಂಟು ಅಂತ ಹೇಳಿದೆ
0: ಸಪೋರ್ಟ್ ಮಾಡ್ತಾರೆ.
1: ಅಂಡ್ ಈಗ ನಾನು ನೋಡಿದೆ ನಮ್ಮ ಇದನ್ನ ಎಲ್ಲರ್ಲ ಅವ್ರ ಲೈಕ್ ಬೇತರ ಸಪೋರ್ಟ್ ಮಾಡ್ತಾಗ್ಲ ನಾನು ನೋಡಿದೆ ಈಗ ನಾನು ಒಂದು ವಿಡಿಯೋ ಹಾಕತಡ ನಮ್ಮ ಯುವ ಸಮುದಾಯ ತುಂಬಾ ಹೆಲ್ಪ್ ಮಾಡಿಂಡುಳ್ಳ ತುಂಬಾ ಸಪೋರ್ಟ್ ಮಾಡಿಂಡುಳ್ಳ ಆ ಕಮೆಂಟ್ಸ್ ಎಲ್ಲ ಅಜಿತ್ ಓದುತ್ತಿಲ್ಲ ಅವ್ರು ಹೇಳಿರ್ತಾರೆ ನೋಡು ನಿನ್ನ ಇದ್ರಲ್ಲಿ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಕಮೆಂಟ್ಸ್ ನೋಡಿ ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರೆ ನಿನ್ನನ್ನು. ನಾನು ಒಂದೊಂದಿನ ವಿಡಿಯೋಸ್ ಮಾಡಲ್ಲ ಅವರೇ ಕೇಳಿರ್ತಾರೆ ಇವತ್ತು ಮಾಡುದಿಲ್ವ ಇವತ್ತೆಂತಾದ್ರೂ ಮಾಡಿ ಹಾಕು ಅಂತ ಅದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ ಮಾತ್ರ ಅಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ
0: ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ
1: ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನಾನೀಗ ಕರೆಂಟ್ ಆಗಿ ಜರ್ಮನ್ ಬೇಸ್ಡ್ ಕಂಪನಿ ವರ್ಕ್ ಮಾಡಿಂಡುಳ್ಳ ನನ್ನ ನನ್ನ ಟೀಮ್ ಇರ್ತಾರೆ ಸ್ವಲ್ಪ ಜನ ಜರ್ಮನ್ ಉಳ್ಳರಕ್ಕ ಸ್ವಲ್ಪ ಜನ ಜರ್ಮನ್ ಸ್ವಲ್ಪ ಜನ ಪಾಕಿಸ್ತಾನ್ ಈಜಿಪ್ಟ್ ಆ ಲೊಕೇಶನ್ಸ್ ನೆಲ್ಲ ಉಳ್ಳರು. ನಾನು ಇಲ್ಲಿದ್ದ ವ್ಲಾಗ್ಸ್ ನ ಆಕ್ಚುಲಿ ನಾನು ಅವರೆಲ್ಲ ಶೇರ್ ಮಾಡ್ತಾ ಅಕ್ಕ ನಮ್ಮ ಭಾಷೆ ನಿನ್ನ ವ್ಲಾಗ್ಸ್ ಮಾಡಿಂಡುಳ್ಳ ನೋಡಿ ನೋಡಿ ಅಂತ ಹೇಳಿದೆ. ನನ್ನ ಆ ಕೊಲೀಗ್ಸ್ ಎಲ್ಲ ನೋಡಿಕೆ ನಿಂತಿರ್ತಾರೆ ಐ ಲರ್ನ್ ಅ ನ್ಯೂ ವರ್ಡ್ ಟುಡೇ ಇಟ್ಸ್ ಗುಳುಂಬು ಐ ಲರ್ನ್ ಇಟ್ ಐ ಲರ್ನ್ ಇಂಡ್ ಹಂಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ ನಂಗೆ ಅನ್ಸ್ತು ಓ ನಮ್ಮ ಭಾಷೆ ಈಗ ಜರ್ಮನ್ ಊಟ ರೀಚ್ ಆಗಿಂಡು ಅದೊಂದು ಭಾರಿ ಖುಷಿ ಆಯ್ತು. ಅಂಬಿಕ ಈಗ ನಮ್ಮ ಕಂಪನಿ ಕೆಲವೊಂದು ನನ್ನ ಕೊಲೀಗ್ಸ್ ಆಗಿರಲಿ ಇಲ್ಲಿ ಊರ್ದರ ತುಳು ಮಾತಾಡ್ತಾರೆ ಅವರಿವರ ಅವರೆಲ್ಲ ಹೇಳಿ ಇಡ್ತಾರೆ ನಾನು ಆಕ್ಚುಲಿ ಜರ್ಮನ್ ಕಲ್ತಿನಿದ್ದೆ ಜರ್ಮನಿ ರಿಲೊಕೇಟ್ ಆಗಕ್ಕೆ ನಂಗೆ ಆಪರ್ಚುನಿಟಿ ಬಂದಿತ್ತು ಆಗ ನಾನು ಜರ್ಮನ್ ಬಿಕ ಕನ್ನಡನ ಕಂಪೇರ್ ಮಾಡಿದ್ ಮಾಡ್ತಿದ್ದೆ, ಈ ವರ್ಡ್ ಆತಡೆ ಹಿಂಗೆ, ಈ ವರ್ಡ್ ಆತಡೆ ಹಿಂಗೆ. ಆಗ ನನ್ನ ಕೊಲೀಗ್ಸ್ ಎಲ್ಲ ನಂಗೆ ಕಂಪೇರ್ ಇದ್ ಮಾಡ್ತಿದ್ದಾರೆ, ನೀನು ಸೈಡ್ ಅಲ್ಲಿ ನಿಮ್ಮ ಭಾಷೆ ಸಹ ಬರ್ಕೋ, ಈ ವರ್ಡ್ ಅಂದ್ರೆ ಹೀಗೆ, ಮೂರು ಭಾಷೆ ನೀನ್ ಕಂಪೇರ್ ಮಾಡಿ ಮಾತಾಡಿದಾಗೆ ಆಗ್ತದೆ ಅಂತ. ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಾನು ಎಂತ ಮಾತಾಡೋಕೆ ನಮ್ಮ ಭಾಷೆ ಅವರು ಅಂದ್ರೆ ಅಪ್ಪ ನೆನಪು ಮಾಡ್ತಾರೆ, ನಿನ್ನದೊಂದು ಭಾಷೆ ಉಂಟು, ನಿನ್ನದೊಂದು ಭಾಷೆ ಉಂಟು ಅಂತ. ಹಂಗೆ ಈಗ ನಿಮಗೆ ನಾನು ನೀವು ಹಾಕೋ ವಿಡಿಯೋಸ್ ನಾನು ನೋಡಿದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೆ, ಕಮೆಂಟ್ ಮಾಡಿದ್ರು, ಅದು ನಮಗೆ ಸಿಕ್ತ ತುಂಬಾ ಕಮ್ಮಿ ಅಂತ ಅರ್ಥ. ಆ ಸಪೋರ್ಟ್ ಸಿಕ್ಕತ್ತಡೆ ಸಾಕು, ನಾವು ಇನ್ನೆಲ್ಲ ಮುಂದೆ ಹೋಗಲ್ಲ. ಅದಕ್ಕೆ ನಾ ಹೇಳ್ತೇನೆ, ನಮ್ಮ ಸಮುದಾಯ ತುಂಬಾ ಜನ ಉಳ್ಳರು, ಈ ತರ ತುಂಬಾ ಟ್ಯಾಲೆಂಟ್ ಇರ್ತಾರ, ಎಂತರ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ, ಎಂತರ ಅನ್ಸುತ್ತಾರ. ನೀವು ಬೇಕಂತ ನಮ್ಮ ಕಮೆಂಟ್ ಸೆಕ್ಷನ್ ಬಂದು ನೋಡಲೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ನೀವು ಅದ್ರ ಮೋಟಿವೇಶನ್ ಆಗಿ ತಿಳಿಸಿ ನೀನು ಶುರು ಮಾಡಲೆ. ಅದ್ರ ನಾ ಹೇಳ ಈಗ ಎಂತ ಅಡಿ ಫಂಕ್ಷನ್ ಇತ್ತಡಲ್ಲ ಆಸೆ, ಆಗ ನಮ್ಮ ಕರೆತರ ಇಂದು ಫಂಕ್ಷನ್ ಉಂಟು, ಇಂದ ನೀ ಬಂದ್ ಬೇಕಂತಡೆ ಮಾತಾಡಲೆ, ಅದೆಲ್ಲ ಹೇಳುತ್ತೇನೆ. ಅವ್ನು ಖುಷಿ ಆಗುತ್ತೆ ನಮ್ಮ ಸಮುದಾಯ ನೀ ಈ ಸಪೋರ್ಟ್ ಮಾಡಿಳ್ಳರಲ್ಲ. ಸೊ ನಾವು ನಮ್ಮ ಭಾಷೆನ ಎತ್ತಿ ಹಿಡಿದಾಗ ಅದು ನಮಗೆ ಕೊಟ್ಟಂತ ಒಂದು ಇದ್ರ ನಾವು ರಿಟರ್ನ್ ಕೊಟ್ಟಿಂಡುಳ್ಳ ಅಂತ ಆಸೆ.

0: ಎಂಟು ವರ್ಷ ನೀವು ಎಸ್ ಡಿ ಎಂ ಕಾಲೇಜಲ್ಲಿ ಕಲ್ತಿದ್ದೀರಿ. ನೀವು ಇಷ್ಟೆಲ್ಲ ಬೆಳೆಯಬೇಕಂದ್ರೆ ಒಂದು ಭದ್ರ ಬುನಾದಿ ಎಸ್ ಡಿ ಎಂ ಕಾಲೇಜಿಂದ ಹೇಳಲು ಹಳೆ ವಿದ್ಯಾರ್ಥಿ ಆಗಿಕೊಳ್ಳಿರಿ.
1: ನಾನು ಇಲ್ಲಿ ಜರ್ನಲಿಸಂ ಕಲ್ತಿರ್ತ ಟೈಮ್ ಈ ರೇಡಿಯೋ ನಿನಾದದ ಫಂಕ್ಷನ್ಸ್ ಅಂದ್ರೆ ಡೈಲಿ ಪ್ರೋಗ್ರಾಮ್ಸ್ ಎಲ್ಲ ಆಗಿಂಡಿತ್ತಕ್ಕ. ಆಗ ನಾನು ಹೇಳ್ತಿದ್ದೆ ಮ್ಯಾಮ್ ಒಟ್ಟಿ ನಂಗೆಲ್ಲ ಒಂಚೂರು ಒಂದ್ಸರ್ತಿ ರೇಡಿಯೋನೆಲ್ಲ ಮಾತಾಡೋಕೋ, ಈ ಆರ್ ಜೆ ಎಸ್ ಲೈಕ್ ಅದೊಂದು ಬೇರೆ ತರ ಎಂತರ ಫೀಲ್ಡ್, ಅದನ್ನೆಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡೋಕೋ ಅಂದ. ಆಗ ಮ್ಯಾಮ್ ಹೇಳಿದ್ದು ನಿಂಗೆ ಎಲ್ಲದಲ್ಲಿಲ್ಲ ಕಾಲ್ ಹಾಕಿರ್ತು, ಓಕೆ ಅಲ್ಲಿ ಅಪರ್ಚುನಿಟಿ ಇತ್ತಡೆ ನಿನ್ನ ಕರೆತ ಅಂದ. ಅದೇ ನಮಗೆ ಇಂಟ್ರೆಸ್ಟ್ ಉಂಟಂತ ಅಪರ್ಚುನಿಟಿ ಅರ್ಸಿನ್ ಬರುತ್ತೆ ಅಂತ ಹೇಳಕ್ಕೆ ಅಂದ. ಯಶವಂತ್ ಸರ್ ಇದ್ದಾರೆ ಅವರು ಇಲ್ಲಿ ಎಸ್ ಡಿ ಎಂದರು, ಅವ್ರಿಗೊಂದು ಸ್ಟೋರಿ ಇದ್ರಲ್ಲಕ್ಕ ಎಂತರ ಒಂದು ಶೂಟ್ ಮಾಡಿದ್ದಾರೆ. ಆ ಟೈಮ್ ನೀ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ಕೊಡಕ್ಕಿದ್ದ, ಆಗ ಒಂದ್ ಎರಡ್ ಸತಿ ಕರೆದಿದ್ದರು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಕ್ಕುಂಟು ಇದಕ್ಕೆ ಅಂದೇಳಿ. ಆಗ ಬಂದಿದ್ದೆ ನಾ ಈ ರೇಡಿಯೋ ಇದಕ್ಕೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು, ಲೈಕ್ ರೇಡಿಯೋ ಕ್ಯಾಮರಾ ಮುಂದೆ ಮಾತಾಡ್ತಾಗ ಅಭ್ಯಾಸ ಆಗಿತ್ತು. ಆ ತಡೆ ಈಗ ಕುಳಿತಿಂಡಿ ಜಸ್ಟ್ ಮೈಕ್ ಹಿಡ್ಕೊಂಡು ಮಾತಾಡೋಕು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡುದ.
0: ನೀವೊಂದು ಈ ಕಾಲೇಜಲ್ಲಿ ಕಲಿತ ಒಂದು ಆ ಟೈಮ್ದ ಬಗ್ಗೆ ಕಳೆದ ದಿನಗಳು ಇದರ ಬಗ್ಗೆ ಹೇಳ್ತೀರಿ ಅಂತ.
1: ಹೌದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಶ್ರುತಿ ಮ್ಯಾಂಬಿಕಾ ಭಾಸ್ಕರ್ ಸರ್ ನಾನು ಬಂದು ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು ಎಂತ ಅಡಿ ಮಾಡೋಕು ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ದರು ನಾವು ನೀವಂಗೆ ಅಪರ್ಚುನಿಟೀಸ್ ಕೊಡ್ತಾ, ಲೈಕ್ ನೀವಂಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ಕೆ ಕೊಡ್ತಾ. ಆತಡೆ ನನ್ನ ಫೀಲ್ಡ್ ಬೇತೈತೆ, ನಾ ಇಂಜಿನಿಯರಿಂಗ್ ಆದ ಫೀಲ್ಡ್ ಬೇತೆ, ಸೊ ನಾವು ನಿಮ್ಮ ಎಷ್ಟು ದಿನ ಪುಷ್ ಮಾಡಕ್ಕೆ ತಾಸ್ ದಿನ ಪುಷ್ ಮಾಡಲೆ ಅದ ಆಂಬಿಕಾ ನಿಂಗೆ ಗ್ರೋ ಹಾಕೊಂಡ ತಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕಾವ್ತು, ನಿನ್ನೆಗೆ ಓನೇ ನಡಿ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡೋಕಾವ್ತು ಅಂದ. ನಾನು ಇಲ್ಲಿ ಜರ್ನಲಿಸಂ ಕಲ್ತಾಗ ಕೊರೋನಾ ಟೈಮ್ ಟೈಮ್ ಎಂತ ವೇಸ್ಟ್ ಮಾಡ್ತಂದೇಳಿ ಇಲ್ಲಿ ಬಂದಿದ್ದೀವಿ. ಮ್ಯಾಮ್ ಅಟ್ ಹೇಳಿದ್ದೆ ನಂಗೆ ಇಂಟ್ರೆಸ್ಟ್ ಉಂಟು. ಆ ಟೈಮ್ ಒಂದಾಸ್ ಶೋಸ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಪೆಪ್ಪರ ಪ್ಯಾರರ ಅಂದ್ ಒಂದು ಮೂವಿ ಇತ್ತು, ಅದ್ರ ಪ್ರಮೋಷನ್ ಆಗಿರಲಿ. ನನಗೆ ಸೇತಕೊಂದಿತ್ತು ಶ್ಯಾಡೋನ ಹೆಸರು ಬಚ್ಚಿದ್ದೆ ಅದ್ರಗೊಂದು ವಿಡಿಯೋ ಮಾಡಕ್ಕೆ, ಅದೆಲ್ಲ ಇಲ್ಲೇ ಮಾಡ್ಸಕ್. ಅದ ಆಮ್ಕೆ ಒಂದ್ ಎರಡು ಮೂರು ಶಾರ್ಟ್ ಫಿಲ್ಮ್ಸ್ ಮಾಡ್ದೆ. ಇದೆ ಎಸ್ ಡಿ ಅಂದರ್ ಇವರ ಸಪೋರ್ಟ್ ಒಂದಾಗಿದೆ, ತುಂಬಾ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಅಂದರ್. ಅದ ಆಮ್ಕ ಡಿಪ್ಲೊಮಾ ಇರೋತಿಲ್ಲ ಆಸೆ. ಆಗ ಕಾಲೇಜ್ ನಿಯಂತ್ರ ಆಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಡೆಲ್ಲ ಎಂತರ್ ಇತ್ತಡೆಲ್ಲ ಕರೆತಿದ್ರು ಮಾತಾಡು ಅಂತ ಹೇಳಿ ವೇದಿಕೆನ ಕೊಡ್ತಿದ್ರು. ಎಂ ಸಿ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಡ್ಯಾನ್ಸ್ ಆಗಿರಲಿ ಡ್ರಾಮಾ ಆಗಿರಲಿ ಎಂತರ್ ಇತ್ತಡೆಲ್ಲ ಬಂದಿದ್ವಿ, ಪಾರ್ಟಿಸಿಪೇಟ್ ಮಾಡಕ್ಕೆ ಅಪರ್ಚುನಿಟಿ ಸಿಕ್ಕಂಡಿತ್ತು. ಅದೇಮ್ಕ ಎಸ್ ಡಿ ಎಂ ಕಲಾ ವೈಭವ ಅಂದುಂಟು. ಅದೇನಿಲ್ಲ ಆಸೆ, ನಾನು ಪಿ ಯು ನಿರುತ್ತೆ ಅದು ಸ್ಟಾರ್ಟ್ ಆಗಿದ್ದಾಗ ಆಗಲ್ಲ ಆಸೆ ನಮಗೆ ಅಪರ್ಚುನಿಟಿ ಸಿಕ್ಕಿತ್ತು ನಮಗೆ ಕಲಾ ವೈಭವನಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಪಾರ್ಟ್ ಆಗಿದೆ. ನನ್ನ ಡ್ಯಾನ್ಸ್ ಕೊರಿಯೋಗ್ರಫರ್ ಬಂದು ಪ್ರಮೋದ್ ಆಳ್ವಸರ್ ಅಂದ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್. ಅವರ ಸ್ಟೂಡೆಂಟ್ ಆಗಿ ಅಲ್ಲಿ ಡ್ಯಾನ್ಸ್ ಕಲ್ತಕೊಂಡ ತಡೆ ಅದು ಒಂದು ನಾವಾಗಿ ಹೋಗಿ ಕಲ್ತಾಗ ತುಂಬಾ ಕಷ್ಟ ಉಂಟು. ಶಾಲೆನೆ ನಮಗೊಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡ್ತಕ್ಕ ತುಂಬಾ ದೊಡ್ಡ ಗಿಫ್ಟ್ ಅಂತ ಹೇಳುತ್ತೆ.

0: ನೀವೊಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆ ಉದ್ಯೋಗಲ್ಲಿ ಉಳಿರಿ, ಸುಮಾರು ಸಾಧನೆಗಳು ಮಾಡ್ತೀರಿ. ಮುಂದೆ ಎಜುಕೇಷನ್ ಮಾಡಿದಂತ ವಿದ್ಯಾರ್ಥಿಗಳಿ ಅಥವಾ ಯುವ ಸಮುದಾಯ ಅಲ್ಲದೆ ಪೋಷಕರಿ ನೀವು ಯಾವ ರೀತಿ ಸಜೆಷನ್ ಕೊಡಲು ನಿರ್ತದೆ ಹೇಳಲ್ಲ?
1: ಆಕ್ಚುಲಿ ಎಂತರ್ ಅಂತಡ, ನಾವು ಪೋಷಕರಾಗಿ ಎಂತರ್ ಮಾಡ್ತಾನೆ ತಡೆ, ಮಕ್ಕಳಿಗೆ ಎಂತರ್ ಇಂಟ್ರೆಸ್ಟ್ ಉಂಟು ನಾವು ನೋಡಕ್ ಹೋತಲ್ಲ, ಇಂಜಿನಿಯರಿಂಗ್ ಆಗ್ನಿ ಇಲ್ಲ ಡಾಕ್ಟರ್ ಮಾಡಿ ಹಿಂಗೆ ಹೇಳಂಡ್ ಹೋತ. ಈಗ ನಮ್ಮ ಮಕ್ಕಳಿಗೆ ಈಗ ತುಂಬಾ ಅಪರ್ಚುನಿಟೀಸ್ ಉಂಟು, ಬೇತ ಬೇತ ಹೊಸ ಹೊಸ ಫೀಲ್ಡ್ ಗಳು ಸ್ಟಾರ್ಟ್ ಆಗಿಂಟು. ಅವರಿಗೆ ಎದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಹೋಗಕ್ಕೆ ಇದು ಬಿಡೋಕು. ನಾವು ಆಕ್ಚುಲಿ ಇಂಜಿನಿಯರಿಂಗ್ ಅಂತ ಬರುತ್ತಿ, ನಾವು ಹೇಳ್ತಾ ನಾವು ಫೋರ್ಸ್ ಮಾಡಿದ್ವಿ ಇಂಜಿನಿಯರಿಂಗ್ ಮಾಡಿ ಮಾಡಿ ಅಂತ ಹೇಳಿ ಕಳಿಸ್ತಾ, ಅಸ್ ಈಸಿ ಇಲ್ಲ ಈಗ ಜಾಬ್ ಮಾರ್ಕೆಟ್ನ ಜಾಬ್ ಸಿಕ್ಕುತ್ತೆ. ಅದೇನೋ ಬೇತ ಫೀಲ್ಡ್ ಈಗ ಎಡಿಟಿಂಗ್ ಆಗಿರಲಿ ಅಥವಾ ಕಂಟೆಂಟ್ ಕ್ರಿಯೇಷನ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಅಪರ್ಚುನಿಟೀಸ್ ಉಂಟು, ಆ್ಯಂಡ್ ಆ ಫೀಲ್ಡ್ ಇಂಜಿನಿಯರಿಂಗ್ನಿಂದೆಲ್ಲ ಜಾಸ್ತಿ ಅರ್ನ್ ಮಾಡಿಂಡುಳ್ಳರು ಒಂದಾತ. ಸೊ ಮಕ್ಕಳಿಗೆ ಅದೇನು ಇಂಟ್ರೆಸ್ಟ್ ಉಂಟು, ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಉಂಟು ಅಂತ ನಾವು ಅದೇನೇ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಅಂತ ಬರುತ್ತಿ, ನಾನು ನಮ್ಮ ಯುವ ಸಮುದಾಯಕ್ಕೆ ಇದರ ಸಜೆಸ್ಟ್ ಮಾಡ್ತೆ, ಕಾಲೇಜಸ್ ನಿಮಗೆ ಸಬ್ಜೆಕ್ಟ್ಸ್ ಇರ್ತು, ನಿಮಗೆ ಪ್ರಾಕ್ಟಿಕಲ್ ಅಥವಾ ಥಿಯರಿ ನಾಲೆಜ್ ಇರ್ತು ಎಲ್ಲ ಓಕೆ, ಆತಡ ನಿಮ್ಮ ಮೇನ್ ಎಂತ ಸ್ಕಿಲ್ ಅಪ್ಗ್ರೇಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಹೊರಗೆ ನಿಮಗೆ ಕೋರ್ಸಸ್ ಇರ್ತು, ಇಂಟರ್ನ್ಶಿಪ್ಸ್ ಇರ್ತು, ಆ್ಯಂಡ್ ನೀವು ಬೇತಿಂತರಾಡಿ ಹೊಸ ಲ್ಯಾಂಗ್ವೇಜಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಇಂಜಿನಿಯರಿಂಗ್ ಅದರೆಲ್ಲ ಕಲಿತ ತಡ ಬೆಟರ್ ಇರ್ತು ಈಗ ಜಾಬ್ ಮಾರ್ಕೆಟ್ಗೆ ನಿಮಗೆ ಅಪರ್ಚುನಿಟೀಸ್. ಹೆರಗೆ ಹೋಗಿದ್ದೆ ಜಾಬ್ ಪ್ಲೇಸ್ ಅಂತ ಈಗ ಭಾರಿ ಕಷ್ಟ ಉಂಟು. ಸೊ ನೀವು ಸ್ಟಡೀಸ್ ಮಾಡಿರುತ್ತೆ ಇದೆಲ್ಲ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತು ತುಂಬಾ ಇಂಪಾರ್ಟೆಂಟ್ ಹೌದು. ಹಂಗೇನೆ ಪೇರೆಂಟ್ಸ್ ಆಸೆ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ತೇಸ್ನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಇವತ್ತು ನಮ್ಮ ರೆಸ್ಯೂಮ್ನಿ ನಮ್ಮ ಸ್ಕಿಲ್ ಸೆಕ್ಷನ್ಸ್ ಚೆಕ್ ಮಾಡ್ತಾರೆ. ಸೊ ನೀವು ಸ್ಕಿಲ್ಸ್ ನಿಮ್ಮ ಇಂಪ್ರೂವ್ ಮಾಡಬೇಕು, ನಿಮ್ಮ ಕೆಲವೊಂದು ಸಬ್ಜೆಕ್ಟ್ನ ಇದ್ದಾಗ ಇಲ್ಲದ ಟಾಪಿಕ್ಸ್ನ ಹೆರಿಗೆ ಮಾರ್ಕೆಟ್ನಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದ್ರ ಕಲ್ದತ್ತ ತುಂಬಾ ಇಂಪಾರ್ಟೆಂಟ್ ಹೌದು. ಅದೇ ಅಂದ್ರೆ ಯುವ ಸಮುದಾಯನೆಲ್ಲ ನಾನು ಅದೇ ಹೇಳ್ತಾ, ಈಗ ಅಪರ್ಚುನಿಟೀಸ್ ಓಪನ್ ಉಂಟು ಗೊತ್ತಾತ, ಒಂದೇ ಫೀಲ್ಡ್ ಅಲ್ಲ. ಈಗ ನಾವೆಂತ ಮಾಡ್ತಾ ಅಂತ ಈಗ ಇಂಜಿನಿಯರಿಂಗ್ ಆಗಿ ಜಾಬ್ ಸಿಕ್ಕದ್ರು ತುಂಬಾ ಜನ ಉಳ್ಳರ್ಗು ಅಂತ ಆತ, ಇಲ್ಲಿಗೆ ಮುಗಿಯತ್ತೆ ನಂಗೆ ಜಾಬ್ ಸಿಕ್ಕಂಡಿಲ್ಲ ಆಗಂಡಿಲ್ಲ ಆತ್ ಮುಗಿಯತ್ತೆ ನೆನ್ಸಿನಕಾಗ. ಓಕೆ, ಇಂಜಿನಿಯರಿಂಗ್ ತುಂಬಾ ಇದು ಉಂಟು, ಡೆವಲಪರ್ ಮಾತ್ರ ಅಲ್ಲ, ಟೆಸ್ಟರ್ ಉಂಟು, ಡೇಟಾ ಅನಲಿಸ್ಟ್ ಉಂಟು, ಬೇತೆ ಬೇತೆ ರೋಲ್ಸ್ ಉಂಟು. ಓಕೆನಾ, ನಂಗೆ ಡೆವಲಪರೇ ಹಾಕೊಂಡ್ ಕುಳಿತ ತಡ ಆಯ್ತಲ್ಲ, ಬೇತೆ ರೋಲ್ಸ್ ಟ್ರೈ ಮಾಡೋಕಾಗುತ್ತೆ ಅಂತ ಆತ. ಆಮೇಲೆ ನಾವು ಗ್ರೋ ಆಗಂಟು ಅವಕಾಶಗಳು ತುಂಬಾ ಉಂಟು. ಈಗ ಇಂಜಿನಿಯರಿಂಗ್ ಆಗಿ ಇಂಜಿನಿಯರೇ ಮಾಡೋಕೊಂದಿಲ್ಲ, ಬೇತೆ ಅಪರ್ಚುನಿಟೀಸ್ ಎಂತ ಉಂಟು ಆದ್ರೆ ಯೂಸ್ ಮಾಡಿ ಇದು ಫೀಲ್ಡ್ ಗೆ ನಾವು ಬರೋಕು ಅಂತ ಎಂತ ಮಾಡಲ್ಲ ಅದ್ರ ಬಚ್ಚನು ಅಂತ ಆತ. ಅದಾಂಬಿಕ ಈಗ ನಾವು ಪೇರೆಂಟ್ಸ್ಗೆಲ್ಲ ಅದೇ ಸಜೆಸ್ಟ್ ಮಾಡ್ದೆ, ಈಗ ಹೊಸ ಹೊಸ ಕೋರ್ಸ್ ಗಳೆಲ್ಲ ಸಿಕ್ತು ಗೊತ್ತಾತ, 300 ರೂಪಾಯಿ 200 ರೂಪಾಯಿ ಒಂದು ಹೊಸ ಕೋರ್ಸ್ ಸಿಕ್ಕುದು. ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ತಾ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾರೆ, ಖಂಡಿತ ನಾವು ಮುಂದೆ ಮುಂದೆ ಹೋಗಕ್ಕೆ ತುಂಬಾ
0: ಯಾರಿಲ್ಲ ಒಂದು ಇಂಟ್ರೆಸ್ಟ್ ಇದೆ
1: ಇಂಟ್ರೆಸ್ಟ್ ಇದನ್ನ ಹೋಗು. ಅಂಡ್ ನಾವು ನೆಕ್ಸ್ಟ್ ಒಂದು 2 ಇಯರ್ಸ್ ಎಂತ ಮಾಡಕ್ ಅಂತೇಳಿ ನಮಗೆ ಇದಿರೋಕು, ಇನ್ನೊಂದು 2 ಇಯರ್ಸ್ ನಾನು ಈಸ್ ಮಾಡಿರ್ತಿ ಈ ಅಚೀವ್ಮೆಂಟ್ ಮಾಡಿರ್ತೇನೆ ಗುರಿ ಇರೋಕೆ. ಹೌದು, ಗುರುಗಳೀಗ ನಮಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕುತ್ತೆ, ಯೂಟ್ಯೂಬ್ ನಮಗೆಲ್ಲ ರಿಸೋರ್ಸಸ್ ಸಿಕ್ಕೊಂಡುಂಟು, ಲಿಂಕ್ಡ್ಇನ್ ನಾವು ಕಲ್ತಗತ್ತೆ ಸುನೋಗೆ ಹಾಕ ತಡೆ ಸಾಕು. ಸೊ ನಮಗೆ ಎಲ್ಲ ಆಲ್ರೆಡಿ ಉಂಟು ಗೊತ್ತಾತ, ಮುಂಚಿನ ಕಾಲಲ್ಲ ನಾವೀಗ ಕಷ್ಟ ಪಡಬಹುದಿಲ್ಲ. ಸೊ ಇರ್ತಾಗ ನಾವು ಈಸಿ ಆಗಿ ಯೂಸ್ ಮಾಡಿ ಮುಂದೆ ಹೋಗ್ತಾ ಸಾಕು.
0: ಸುತ್ತಮುಟ್ಟ ನಿಮ್ಮಟ್ಟಿ ಮಾತಾಡಿದ್ದು ನಿಮ್ಮ ಅನುಭವನೆ ಎಲ್ಲ ಹಂಚಿನದು ಟೈಮ್ ಹೋದದೇ ಗೊತ್ತಾಗಲ್ಲ ನೋಡಿ. ಮಣ್ಣದ ಚಕ್ರಲೆ ಕೊನೆ ಫಾಸ್ಟ್ ಆಗಿ ಅಸೇ ಪ್ರೀತಿಯಿಂದ ನಿಮ್ಮ ಬದುಕದ ಜರ್ನಿಲ ನಮ್ಮಟ್ಟಿ ಹೇಳಿದಿರಿ. ನೀವು ಜರ್ಮನಿದ ತಂತ್ರಜ್ಞಾನದೊಟ್ಟು ಇದ್ದಲ್ಲ ನಿಮ್ಮ ನಾಡಗಿಲಿರ್ತದ ಆ ಕುಂಬಾರ ಭಾಷೆದ ಸೊಗಡು, ನಿಮ್ಮ ಈ ಮಣ್ಣದ ಮೇಲೆ ಇರ್ತಂತ ಗೌರವ ಮುಂದಿನ ಯುವ ಸಮುದಾಯ ಅದು ಸ್ಫೂರ್ತಿಯಾಗಿರಲಿ. ಇಂಜಿನಿಯರಿಂಗ್ ಮ್ಯಾರಥಾನ್ ಮಾಡೆಲಿಂಗ್ ಮತ್ತೆ ರೈಡಿಂಗ್ ಲಾಗ್ ನಿರೂಪಣೆ ಹಿಂಗಿನ ನೀವು ಕಾಲ್ಬಚ್ಚಿದ ಎಲ್ಲಾ ಕ್ಷೇತ್ರ ಎಲ್ಲ ನಿಮ್ಮ ಸಾಧನದ ಪಥಕ್ಕೆ ಹಿಂಗಿನೇ ಸಾಗಿಯಲಿ. ಇಸತ್ತಮುಟ್ಟ ನಮ್ಮ ಸ್ಟುಡಿಯೋಲಿ ನೀವು ಬಂದದ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿರಿ ನಮ್ಮ ಪರವಾಗಿ, ನಮ್ಮೆಲ್ಲ ರೇಡಿಯೋನಿನಾದ ಕೇಳುಗರ ಪರವಾಗಿ ನಿಮ್ಮ ಈ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳುವೆ. ನಿಮ್ಮ ಮುಂದಿನ ಎಲ್ಲ ಕನಸುಗಳ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು ಸೋ ಮಚ್. ನಾನು ಆಕ್ಚುಲಿ ಎನ್ಸೆಂಡ್ ಇದ್ದಲ್ಲ ನನ್ನ ಒಂದಿನ ಹಿಂಗೆ ಕರೆದಿ ಮಾತಾಡಿಸ್ತಾರೆ ಅಂತ, ಆಸೆ ದೊಡ್ಡಗಿಂತೆಲ್ಲ ಸಾಧನೆ ಮಾಡಲ್ಲ ಆತಡೆ ಮಾಡೋ ಸಣ್ಣ ಪುಟ್ಟ ಸಾಧನೆ ಒಂದು ರೆಕಗ್ನೈಸ್ ಮಾಡಿದ ಕರೆಗೆ ನಂಗೆ ತುಂಬಾ ಖುಷಿ ಆಯ್ತು, ನೀವು ಮಾತಾಡಲ್ಲ ನಂಗೆ ತುಂಬಾ ಖುಷಿ ಆಯ್ತು. ಇದು ಈ ಒಂದು ಪ್ರೋಗ್ರಾಮ್ ಇನ್ನೆಲ್ಲ ತುಂಬಾ ಎಪಿಸೋಡ್ಸ್ಗಳು ಆಗಿರಲಿ, ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ.
0: ಇದಾಗಿರುತ್ತೆ ಇಂದಿನ ಮಣ್ಣದ ಮಾತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾವು ಎಸ್ಸೆ ಎತ್ತರ ಬೆಳೆದಲ್ಲ ನಮ್ಮ ಬೇರೆ ನಮ್ಮ ಭಾಷೆನ ನಮ್ಮ ಸಂಸ್ಕೃತಿನ ಹೆಮ್ಮೆಂದ ಒಪ್ಪನ್ನು ಬಂದರೆ ಮಾತ್ರ ನಮ್ಮ ಸಾಧನೆ ನಿಜವಾದ ಒಂದು ಗೌರವ ಸಿಕ್ಕುತ್ತೆ ಅಂತ ಹೇಳಿದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದ ನಂಟರು ಸಂಧ್ಯಾ ಅವರೇ ಸಾಕ್ಷಿಂದ. ಇದರಲ್ಲಿ ಕೊನೆ ಇನ್ನೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿಯಾದೆ. ಅಸತ್ತಮುಟ್ಟ ಕೇಳಿರ್ನಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಇಸತ್ತಿಮುಟ್ಟ ಮಂಡನ ಮಾತು ವಿಶೇಷ ಕಾರ್ಯಕ್ರಮ ಕೇಳಿರಿ. ಈ ಕಾರ್ಯಕ್ರಮದ ಇಂದಿನ ನಂಟರು ಯುವ ಬಹುಮುಖ ಪ್ರತಿಭೆ ಸಂಧ್ಯಾ ಬೆಳ್ತಂಗಡಿ. ಮಾತುಕತೆ ನಡೆಸಿಕೊಟ್ಟರು ಸಂತೋಷ್ ಪಿ ಕಡಬ. ಹಿಂಗೇನೆ ಕೇಳಿರ್ನಿ, ಇದು SDM ಕಾಲೇಜಿದ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
4: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
5: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
4: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
5: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
4: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
5: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
4: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
5: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
4: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೆಡತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
5: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
4: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿ ಮಾತು?
5: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
4: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
6: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳಲ್ಲಿ
0: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ, ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದ್ರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹೊದರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನೋ ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

0: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಲ್ತಾರಲ್ಲು ಮಣ್ಣಿನ ಪರೀಕ್ಷೆ ಅನ್ಪೇರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 8 4 0 8 ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಏನಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ക്ലിക്ക് ചെയ്യുന്നുള്ളൊരു റേഡിയോ നിനാദ 90.4 FM.
1: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors in Nice, France, from 14th to 16th June. Bharat Innovates 2026, built in India, ready for the world.
0: ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟುಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡ್ ನಡತೊಂದಪ್ಪನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನ ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗೆ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವ್ಲೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೆಲು
2: ಸುಲ್ಮೆಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪೋಡು ಪಂದು
2: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು
2: ಮಸ್ತ್ ಲಾಭ ಉಂಡು ಸರ್. ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಅತ್ತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಲಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಪನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ವಂಡ್ ಅರ್ಥ. ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡಿದ್ ಒಂದ್ಪೇರು. ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಲ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕಲ ಮಂತೊಂದು ಇಪ್ಪನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯ ಅವನ್ ಪೆರದಿಲ್ಲ ಅವನು ಪಾಡುವೆರು ಅವು ದಾಯಿ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಕೊಂಡು ಸರ್ ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎದ್ದೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳೂ ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
2: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್ ಐತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರುನ ತೋಟಾಡ ಆ ಒಂಜ್ ಎಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವ ನಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬರುತ್ತೆ ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೇತೆ ಬೇತೆ ಕಡೆಟ್ ದೆಪ್ಪಾಕೊಂಡು ಪ್ರತ್ಯೇಕವಾದ ಒಂಜ್ ಎಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ ಅವೇಟ್ ದೆಪ್ಪನಾಂಡ ಒಂದು ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಸೊಪ್ಪು ಎತ್ತದ ದಕ್ಕೊಂಡ್ ನಮ್ಮ ಬುಕ್ ಆ ಒಂಜಿ ಜಾಗಡ್ ದಾದಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕೊಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತದ ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪೂರ ದೇ ಪಾಡೋಡು ಅವು ನಮಕ್ಕೆ ಬರುಚಿ ನಮಕ್ಕೆ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ರದ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪೋಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಅವೇಟ ಬೇತೆ ಬೇತೆ ಪದರ ಉಂಡದೆ ಬೇರೆ ತೂದಿಪ್ಪಾರ ಮಣ್ಣದ ಕೆಲಸ ಮಾಡ್ಪಣಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರಿ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗೆ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡ ದಾದಪಂಡ ಇರಗ ಬೇತೆ ಬೇತೆ ಮರಕ್ಕಳೆನ ಸೊಪ್ಪು ಆ ತಂಡ ಬೇತೆ ಒಬ್ಬೇ ಒಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ಣು ತಂದು ಇಪ್ಪುವ ಮತ್ತೆ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪಣಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ್ಲ ಸ್ಯಾಂಪ್ಲಿಂಗ್ ಮಣ್ಪುಣ್ಣಕ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ಟು ಆ ಬೇತೆ ಬೇತೆ ನಮ್ಮ ಕಡೆ ಇಟ್ಟು ಒಂಜಿ ನಾಲ್ಕು ಕಡೆ ಇಟ್ಟು ಗುರುತು ಮಣ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪೊಡಾಪುಂಡು ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗೆ ಪಾಡದು ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಎತ್ತದ ದಕ್ಕೋಡು ಅವು ನಮ್ಮ ಎಷ್ಟು ಮಣ್ಣು ಪೆರಾಪುಜಿ ನಮಕ್ಕೆ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ಎತ್ತದ ದಕ್ಕೋಡು ನಮ್ಮ ನಮಕ್ಕೆ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರನ ಪುದರ್ ಬುಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನು ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊಣದ್ದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತು ಅನುಕೂಲ ಆಪುಂಡ
2: ಉಂಡು ಸರ್ ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ ದಾದಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡಿ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆ ತಗೊಂಜಿ ಅಕ್ಲೆಗ್ ವರದಿ ಬೋರ್ಡ್ ಅಪ್ಪುಂಡು
0: ಮತ್ತೆ ಮಣ್ಣು ಪರೀಕ್ಷೆ ಒಟ್ಟುಗೂ ನೀರಿದ ಪರೀಕ್ಷೆ ಎಲ್ಲ ಮಲ್ಪಾರು ಅವು ನೀರಿದ ಪರೀಕ್ಷೆ ಅಂಚ
2: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕ್ಲಾ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
0: ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ ಬಕ್ಕಾಯಿ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ
2: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡ ಆತನ ಮೂಜಿ ದಿನ ಬೋರ್ಡ್ ಹಾಕ್ಬಿಡ ಸರ್ ಕೆಲವೊಂದು ಸಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜಾಂಡ ಅಂಕ್ಲೆ ಒಂದು ದಿನ ದೀವಡ ಅಪ್ಪ ನಮ್ಮಲ್ಲು ಪಂಡ ನೆರಳಡೆ ಉಳುಂಗೋಡವು ಅದು ಇಪ್ಪ ನಾಲ್ಕು ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದಿ ಪುನಾಗ ಎಂಕ್ಲ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ದಿನ ಟೆಸ್ಟ್ ಮಾಡ್ತದ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
0: ಇದು ಕೃಷಿ ಕೇರಲ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
2: ಅಪ್ಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯ್ರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡ ಪಂಡು
0: ಇದೆ ಈ ಮಣ್ಣು ಪರೀಕ್ಷೆ ಬುಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚು ಹಾಕೊಂಡು ಐತ ಮಾಹಿತಿ ಕೊರ್ಪಂಡ
2: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗೊಂಡು ಅವು ಕಡಿಮೆ ಕರ ವೆಚ್ಚ ಪಂಡದ 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
2: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ದ ಉಲ ಏ ಇಪ್ಪನ ಅವೇ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಅಂಜಿದ್ನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂದ ಎಂಕ್ಲೇಗ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋನು ಅಲ್ಲಿ
0: ಈ ನನ್ನ ಫೋನ್ ನಂಬರ್ ಅಲ್ಲಿ
2: 97 31 4 0 8
0: ಕುಡುರ ಬಂದ್ಬಾರ
2: 97 31 4 0 8
0: 97 31 4 0 8 ಈ ಸಂಖ್ಯೆಗೆ ಫೋನ್ ಮಾಡ್ತಾರಂಡ ಇರು ಪಾತ್ರ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ಅದೆಪ್ಪುಡು ಹೆಂಚಿನ ವಿಧಾನ ವಾರತಿ ಎಪ್ಪುಡು ಮಣ್ಣು ಹೆಂಚಿನ ಮಾಹಿತಿನ ಇರು ಕೊರ್ಪಾರು
2: ಅಂದೆ
0: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದೆತ್ತ ನೋಡು ಅಂತಾರೆ
2: ಕೃಷಿಕೇರನ ಬಗ್ಗೆ ಪನ್ನಡ ಸರ್ ಆಕ್ಲ ಕೆಲವರು ದಾದಮನ್ ಪೇರ್ಪಂಡ ಒಂದೇ ರೀತಿಯ ಕೃಷಿನ ಮಂತೊಂದು ಪೇರ್ ಆಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದು ಇತ್ತಿರ್ನಂಡ ಎಡ್ಡೆ ಇತ್ತೆ ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರ್ ಆಕ್ಲ ಚೇಂಜ್ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮಂತಿರ್ಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತು ಜಾಸ್ತಿ ಆಕ್ಲ ರಾಸಾಯನಿಕ ಗೊಬ್ಬರ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐರ್ ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇನೆ ಎಡ್ಡೆ ಬೊಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬುಡನಾತ ಉಂಡು ಬಂಡದ್ದು ನೀರು ಅಗತ್ಯರದ ಜಾಸ್ತಿ ಪಾಡ್ಬೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ ನಾನು ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
0: ಹಂಚಿದ ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇದಕ್ಕೆ ಉಡಲ್ದಿಂಜಿನ ಸೊಲ್ಮೇಲು
2: ಸೊಲ್ಮೇಲು ಸರ್.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ